ಸ್ನೇಹಿತರೆ, ಶುಭೋದಯ, ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58 ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 27ನೇ ದಿನ, ಅಂದರೆ 2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 18ನೇ ತಾರೀಕು ಶುಕ್ರವಾರ. ಇದೀಗ ಸಮಯ ಸರಿಯಾಗಿ 5:58 FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ನಿಮ್ಮ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ ಸಂಗೀತ ಸಿನಿಮಾ ನಾಟಕ
1: ಆಹಾರ ಆರೋಗ್ಯ
0: ಭಾಷೆ ಸಂಸ್ಕೃತಿ
1: ಪುರಾಣ ಇತಿಹಾಸ
0: ದೇಶ ಪ್ರೇಮ ಸಹಬಾಳ್ವೆ
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
0: ಮನೆ ಮನಗಳ ಸಂಗಾತಿ ತಲೆಮಾರುಗಳ ಕೊಂಡಿ ನಿಮ್ಮ ಪ್ರೀತಿಯ ಆಕಾಶವಾಣಿಗೆ

0: ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90.4

0: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಮನ
1: ಎಲ್ಲೆ ಮೀರಿದ ಪ್ರೇಮ

0: ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಸಮಯ ಸರಿಯಾಗಿ 6:11 ನೀವು ಕೇಳ್ತಾರದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸೆಪ್ಟೆಂಬರ್ 15 ಆಧುನಿಕ ಜಗತ್ತು ಕಂಡ ಶ್ರೇಷ್ಠ ಎಂಜಿನಿಯರ್ ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನ, ಅಂದರೆ ಅದನ್ನ ಎಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತಿದ್ವಿ. ಅರೆ, ನಾದಾರ್ಚನೆಯಲ್ಲಿ ಈ ವಿಷಯ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೆ ಸೆಪ್ಟೆಂಬರ್ 15 ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬವನ್ನು ಎಂಜಿನಿಯರ್ಸ್ ಡೇ ಅಂತ ನಾವು ಇಡೀ ಜಗತ್ತಿನಾದ್ಯಂತ ಅದನ್ನು ಆಚರಣೆ ಮಾಡಿದ್ರೆ, ಅದರ 2 ದಿನಕ್ಕೆ ಅಂದರೆ ಇವತ್ತು ಜಗತ್ತಿನ ಮೊದಲ ಎಂಜಿನಿಯರ್ ಅನಿಸಿದ ವಿಶ್ವಕರ್ಮನ ಜಯಂತಿ. ವಿಶ್ವಕರ್ಮ ಜಯಂತಿಗೂ ಜಗತ್ತು ಕಂಡ ಎಂಜಿನಿಯರ್, ಶ್ರೇಷ್ಠ ಎಂಜಿನಿಯರ್ ಎಂಜಿನಿಯರ್ಸ್ ಡೇನ ಆಚರಿಸುವ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬಕ್ಕೂ ಕೇವಲ 2 ದಿನಗಳಷ್ಟೇ ಅಂತರ. ದೇವಶಿಲ್ಪಿ ವಿಶ್ವಕರ್ಮನ ವಂಶಜರಿಂದ ಭಾರತದ ಕೀರ್ತಿ ಪತಾಕೆ ವಿಶ್ವದ ಎಲ್ಲ ಕಡೆ ಹಬ್ಬಿರೋದು ಎಲ್ರಿಗೂ ಗೊತ್ತು. ಕರ್ನಾಟಕನೂ ಸೇರಿದಂತೆ ಭಾರತದ ಅತ್ಯದ್ಭುತ ಶಿಲ್ಪಕಲೆ ವಿಶ್ವಕರ್ಮರ ಕೊಡುಗೆ. ಸರ್ಕಾರವೇ ವಿಶ್ವಕರ್ಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೆ. ಅವರ ಕಲಾಕುಶಲತೆಯನ್ನು ಹೆಮ್ಮೆಯಿಂದ, ಭಕ್ತಿಯಿಂದ ಸಂಭ್ರಮಿಸುತ್ತೆ. ಇವತ್ತು ನಾವು ವಿಶ್ವಕರ್ಮರ ಜಯಂತಿಯ ಒಂದಿಷ್ಟು ವಿಷಯಗಳನ್ನು ಮಾತಾಡ್ತಾ ಹೋಗ್ತೀವಿ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 6:21 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ವಿಶ್ವಕರ್ಮರು ಅಂದರೆ ಶಿಲ್ಪಿಗಳು, ಅಕ್ಕಸಾಲಿಗರು, ಮರದ ಕೆತ್ತನೆ ಕೆಲಸ ಮಾಡೋರು, ಲೋಹದ ಕೆಲಸಗಳನ್ನು ಮಾಡೋರು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ವಂಶಪಾರಂಪರ್ಯವಾಗಿ ಬಂದ ಕುಲಕಸುಬುಗಳನ್ನು ಸಾಕಷ್ಟು ಜನ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಆದ್ರೂ ಬಹಳಷ್ಟು ಜನ ಹಲವು ಕ್ಷೇತ್ರಗಳಿಗೆ ಕಾಲಿಟ್ಟು ಯಶಸ್ವಿಯಾಗಿ ಮುಂದುವರಿತಾ ಇದ್ದಾರೆ. ಇತ್ತೀಚೆಗೆ ಇಂತಹ ಸ್ಪರ್ಧೆಗಳಲ್ಲಿ ಸಾಕಷ್ಟು ಜನ ಗೆದ್ದಿದ್ದು ಕೂಡ ಇದೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿತಾ ಇರೋದು. ವಿಶ್ವಕರ್ಮರಲ್ಲಿ ಹರಿದಾಸರು ಕೂಡ ಆಗಿ ಹೋಗಿದ್ರು ಅನ್ನೋ ಸಂಗತಿ ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. 18th century ಆದಿಯಲ್ಲಿ ಜನಿಸಿದ ಮೋಹನದಾಸರು ಪ್ರಪ್ರಥಮ ವಿಶ್ವಕರ್ಮ ಹರಿದಾಸರು ಅಂತ ಸಂಶೋಧನೆಗಳು ಹೇಳುತ್ತೆ. ವಿಜಯದಾಸರ ಮಾನಸ ಪುತ್ರರಾಗಿದ್ದ ಮೋಹನದಾಸರು ಹರಿದಾಸ ಸಾಹಿತ್ಯಕ್ಕೆ ತಮ್ಮದೇ ಆದ ಬಹುಮೌಲ್ಯ ಕೊಡುಗೆಯನ್ನ ಕೊಟ್ಟವರು. ಇವತ್ತು ಈ ಕುರಿತು ಮಾತುಕತೆ ನಮ್ಮ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3.

ಹರಿದಾಸರಲ್ಲಿ ಮೋಹನದಾಸರು ಪ್ರಮುಖರು. ಆ ಮೋಹನದಾಸರ ಬಗ್ಗೆ ಒಂದು ಆಂತರ್ಯವನ್ನ ಚುಚ್ಚುವಂತ ಒಂದು ಕತೆ ಇದೆ. ಆ ಕಥೆನ ಹೇಳ್ತೀನಿ. ಭೀಮಪ್ಪ ನಾಯಕರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನಗುಂದೆಯವರು. ಅವರ ಅಕ್ಕಸಾಲಿಗ ವೃತ್ತಿಯಿಂದ ಸಾಕಷ್ಟು ಸಂಪತ್ತಷ್ಟೇ ಅಲ್ಲದೆ ಕೀರ್ತಿನೂ ಕೂಡ ಗಳಿಸಿದ್ರು. ಅವರ ಹೆಂಡತಿ ಹೆಸರು ಎಲ್ಲಿಯೂ ಗೊತ್ತಿಲ್ಲವಾದ್ರೂ ಕೂಡ ಆಕೆ ಒಬ್ಬ ಸದ್ಗೃಹಿಣಿ ಅಂತ ಹೇಳ್ತಾರೆ. ತುಂಬಾ ಪೂಜೆ ವ್ರತ ನೇಮ ತುಂಬಾ ನಿಷ್ಠೆಯಲ್ಲಿ ಬರ್ತಿದ್ದಂತಹ ದಾಂಪತ್ಯದ ಅವರು. ಸುಖವಾಗಿದ್ದ ಅದೇ ಸಮಯದಲ್ಲಿ ಆಕೆ ಬಸರಿ ಆಗ್ತಾರೆ. ಆದರೆ ದುರದೃಷ್ಟವಶತ್ತ ಭೀಮಣ್ಣ ನಾಯಕರು ಅಕಾಲ ಮೃತ್ಯುವಿಗೆ ಈಡಾಗ್ತಾರೆ. ಗರ್ಭಿಣಿಯಾಗಿದ್ದ ಭೀಮಣ್ಣ ನಾಯಕರ ಹೆಂಡತಿ ಆನೆಗುಂದಿಯ ಅವರ ಮನೆಯಲ್ಲೇ ಅವರಿಗೆ ಹೆರಿಗೆಯಾಗತ್ತೆ. ಹೆರಿಗೆ ಆಗಬೇಕು ಇನ್ನೇನು ಅಂತ ಅನ್ನುವಾಗ ಅಲ್ಲಿದ್ದ ಈ ಭೀಮಪ್ಪ ನಾಯಕರ ದಾಯಾದಿಗಳು ಅಸೂಯೆಯಿಂದ ಇನ್ನೆಲ್ಲಿ ಅಲ್ಲಿ ಹೆರಿಗೆ ಆದರೆ ಆ ಮಗುವಿಗೆ ಆಸ್ತಿಪಾಸ್ತಿ ಹೋಗುತ್ತೆ ಅಂತ ಏನೋ ಒಂದು ಕಾರಣ ಕೊಟ್ಟು ಆಕೆನ ಅಲ್ಲಿಂದ ಹೊರಗಡೆ ಹಾಕ್ಬಿಡ್ತಾರೆ. ಮತ್ತೆ ತಾಯಿ ಮನೆಗೆ ಬರ್ತಾಳೆ. ಅಲ್ಲಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಆ ತಾಯಿ. ಇಲ್ಲೂ ಕೂಡ ಆಕೆ ಅದೃಷ್ಟ ಕೈಕೊಡುತ್ತೆ. ಮಗುಗೆ ಸುಮಾರು 3 ತಿಂಗಳಾಗಿದ್ದಾಗ ಈಕೆಯ ಅಮ್ಮ ಇಹಲೋಕವನ್ನು ತ್ಯಜಿಸ್ಬಿಡ್ತಾರೆ. ಇದಾದ್ಮೇಲೆ ಆಕೆ ತವ್ರ ಮನೆಯಿಂದನೂ ಹೊರಗಡೆ ಬರಬೇಕಾಗತ್ತೆ. ತುಂಬ ನಿಸ್ಸಹಾಯಕಳಾಗ್ಬಿಡ್ತಾಳೆ. ಆಮೇಲೆ ಹಂಪೆಗೆ ಬರೋ ಆಕೆ ಹೇಗೋ ಜೀವನಯಾನ ಮಾಡ್ತಾ ಮಗುವನ್ನು ಸಾಕ್ತಿರ್ತಾರೆ. ಆದರೆ ಸರಿಯಾಗಿ ಆರೈಕೆ ಇಲ್ಲದೆ ಸೊರಗಿ ಚರ್ಮರೋಗಕ್ಕೆ ತುತ್ತಾಗ್ಬಿಟ್ಟಿರುತ್ತೆ ಮಗು. ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಊಟಕ್ಕೆ ಎಲ್ಲಾದರೂ ಈ ಪಂಕ್ತಿಯಲ್ಲಿ ಊಟಕ್ಕೆ ಅಂತ ಕೂತ್ರೆ ಜನ ಅವ್ರನ್ನ ಎಬ್ಬಿಸಿ ಕಳಿಸ್ಬಿಡ್ತಿದ್ರಂತೆ. ಇದೇ ಸಮಯದಲ್ಲಿ ವಿಜಯದಾಸರು ಹಂಪಿಗೆ ಬರ್ತಾರಂತೆ. ಪುರಂದರದಾಸರ ಶಿಷ್ಯರಾದ ಅವರು ಪುರಂದರದಾಸರ ಹೆಸರಿನಲ್ಲಿ ಪ್ರತಿ ವರ್ಷ ಕೀರ್ತನೆಗಳನ್ನು ಜ್ಞಾನಛತ್ರಗಳನ್ನು ಅನ್ನಛತ್ರಗಳನ್ನು ನಡೆಸ್ತಿರ್ತಾರೆ. ಅಲ್ಲಿನೂ ಅವಮಾನಿತಳಾದ ತಾಯಿ ಮಗು ಜೊತೆಯಲ್ಲಿ ತುಂಗಭದ್ರೆ ಮಡಿಲು ಸೇರಬೇಕು, ನದಿಲಿ ಬಿದ್ದುಬಿಡ್ಬೇಕು ಅಂತ, ಇನ್ನೇನು ಹಾರಬೇಕು ಅಂತಿದ್ದಾಗ ಅಲ್ಲಿಗೆ ವಿಜಯದಾಸರು ಬಂದು ಆಕೆನ ತಡೆದು ಅವಳ ಕಥೆನ ಕೇಳ್ತಾರೆ. ಕಥೆನ ಕೇಳಿ ಹೇಳ್ತಾರೆ, ಯೋಚನೆ ಬೇಡಮ್ಮ, ನೀನು ನನ್ನ ತಂಗಿ ಇದ್ದಂಗೆ, ಇನ್ಮೇಲೆ ನಿನಗೆ ಯಾವ ಚಿಂತೆನೂ ಬೇಡ, ನನ್ನ ಮನೆಯಲ್ಲೇ ನೀನು ವಾಸ ಮಾಡು ಅಂತ ಹೇಳಿ ಮಗುನ ಕರ್ಕೊಂಡು ಅವರ ಮನೆಗೆ ಹೋಗ್ತಾರೆ. ಮುಂದೆ ವಿಜಯದಾಸರು ಹೇಗಾಗ್ತಾರೆ ಹೇಳ್ತೀನಿ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಇಷ್ಟೊತ್ತು ಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಇದೀಗ ಸಿನಿಮಾ ಭಕ್ತಿ ಗೀತೆಗಳನ್ನು ಕೇಳುವಂತಹ ಸಮಯ. FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ

ವಿಜಯದಾಸರು ತಾಯಿ ಮಗುವನ್ನ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ನೋಡ್ಕೊಳಕ್ ಶುರು ಮಾಡ್ತಾರೆ. ಇದಾದ್ಮೇಲಿನ ದಿನಗಳಲ್ಲಿ ಮಗುವನ್ನ ಅವರ ಮಾನಸ ಪುತ್ರ ಅಂತಾನೆ ಭಾವಿಸ್ತಾರೆ, ಸಲಹತಾರೆ. ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನ ಮಗುವಿಗೆ ಕೊಟ್ಟು ಆ ಮಗುವನ್ನ ಚರ್ಮವ್ಯಾಧಿ ವಾಸಿ ಮಾಡಿ ಮಗು ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡ್ತಾರೆ. ವಿಜಯದಾಸರು ಆ ಮಗು ತುಂಬ ದಷ್ಟಪುಷ್ಟವಾಗಿದೆ ಅಂತ ನೋಡಿ ಅದಕ್ಕೆ ಮೋಹನ ಅಂತ ಹೆಸರಿಡ್ತಾರೆ. ಮಗು ದಿನೇ ದಿನೇ ಪೂರ್ಣ ಚಂದ್ರನ ಥರ ಬೆಳೆಯೋಕ್ಕೆ ಶುರು ಮಾಡುತ್ತೆ. ಆದರೆ ಅಮ್ಮನೂ ಸ್ವಲ್ಪ ಕಾಲದಲ್ಲೇ ತೀರಿ ಹೋಗ್ತಾರೆ. ಮಗುವಿನ ಪೂರ್ಣ ಜವಾಬ್ದಾರಿ ವಿಜಯದಾಸರದ್ದೇ ಆಗುತ್ತೆ. ಸಕಾಲದಲ್ಲಿ ಮಗುಗೆ ವಿದ್ಯಾಭ್ಯಾಸನ ಶುರು ಮಾಡಿ ಎಲ್ಲ ವೇದಶಾಸ್ತ್ರಗಳನ್ನು ಹೇಳ್ಕೊಡ್ತಾರೆ. 8ನೇ ವಯಸ್ಸಿಗೆ ಉಡುಪಿಯ ಮಠದಲ್ಲಿನೇ ಉಪನಯನ ಮಾಡಿಸ್ತಾರೆ. ಸೂಕ್ತ ಕಾಲದಲ್ಲಿ ಶಿರಗುಪ್ಪ ಸಮೀಪದ ಬಲಕುಂದಿ ಗ್ರಾಮದ ಶಾನುಭೋಗರ ಮಗಳನ್ನು ಮದುವೆ ಮಾಡಿಸ್ತಾರೆ. ವೆಂಕೋಬ ಅನ್ನೋ ಇವರ ಮಗ ಕೂಡ ತಂದೆ ಮೋಹನ ವಿಠಲ ಅನ್ನೋ ಅಂಕಿತನ ಹೊಂದಿ ಹರಿದಾಸರಾಗ್ತಾರೆ. ಒಂದ್ಸಲ ವಿಜಯದಾಸರು ಮೋಹನನ ಜೊತೆ ಪ್ರವಾಸ ಹೋದಾಗ ಅವರಿಗೆ ಒಂದು ವಾಣಿ ಕೇಳಿಸುತ್ತೆ, ಆ ಶರೀರ ವಾಣಿ ಕೇಳಿಸುತ್ತೆ. ಇನ್ನೂ ಯಾಕೆ ಮೋಹನನಿಗೆ ಅಂಕಿತ ಕೊಟ್ಟಿಲ್ಲ ಅಂತಂದಾಗ ಆ ಕ್ಷಣನೇ ಮೋಹನನನ್ನು ಕರೆದು ಮೋಹನ ವಿಠಲ ಅನ್ನೋ ಅಂಕಿತವನ್ನು ಕೊಟ್ಟು ಹರಿದಾಸರಾಗಿ ಹರಿಸೇವೆ ಮಾಡೋಂಗೆ ಉಪದೇಶನ ಮಾಡ್ತಾರೆ.

ವಿಶ್ವಕರ್ಮರಿಗೆ ಕಾಳಿ ಆರಾಧ್ಯ ದೇವತೆಯಂತೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಶ್ರೀ ಮಹಾಕಾಳೇಶ್ವರ ಜಾಗೃತ ಜ್ಯೋತಿರ್ಲಿಂಗ ಇದೆ. ಇದೇ ಉಜ್ಜಯಿನಿಯ ಕೋಟೆಯ ಮೇಲೆ ದೇವಿಯ 52 ಶಕ್ತಿಪೀಠಗಳಲ್ಲಿ ಒಂದು ಅನಿಸಿರೋ ಶ್ರೀ ಗಾಢಕಾಳಿಕಾ ದೇವಿಯ ದೇವಸ್ಥಾನ ಕೂಡ ಇದೆ. ಇಲ್ಲಿಯೇ ಸತೀದೇವಿಯ ಮೊಣಕೈ ಕಳಚಿ ಬಿತ್ತು ಅಂತ ಹೇಳಲಾಗುತ್ತೆ.

ಕಾಳಿದಾಸರಿಗೆ ದರ್ಶನವೆತ್ತಿದ್ದು ಇದೇ ಗಾಢ ಕಾಳಿಕಾ ದೇವಿ ಅನ್ನೋ ಪ್ರತೀತಿ ಕೂಡ ಇದೆ. ಇದೇ ಗಾಢ ಕಾಳಿಕಾ ದೇವಿಯ ಕುರಿತೆ ಮೋಹನದಾಸರು ಸಂಸ್ಕೃತದಲ್ಲಿ ಸ್ತೋತ್ರವನ್ನು ರಚಿಸ್ತಾರೆ. ಮೋಹನದಾಸರು ವಿಶ್ವಕರ್ಮ ಅನ್ನೋದಕ್ಕೆ ಅವರ ರಚನೆಯಲ್ಲಿಯೇ ಬಂದಿರೋ ಸಾಕಷ್ಟು ಉಲ್ಲೇಖಗಳನ್ನು ವಿದ್ವಾಂಸರು ಗಮನಿಸಿ ಸಾಬೀತುಪಡಿಸಿದ್ದಾರೆ. ಇವರಲ್ಲಿ ಪ್ರಮುಖರು ಸಾಕಷ್ಟು ಜನ ಇದ್ದಾರೆ. ಇದು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ ಆಗಿತ್ತು. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ.

ಹಾಡುಗಳು ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶ ಕಳಿಸಿದರೆ, ವಿಶ್ವಕರ್ಮರು ಅಂದಿನ ಕಾಲದಲ್ಲೇ ಪುಷ್ಪಕ ವಿಮಾನ ನಿರ್ಮಿಸಿ ರಾವಣನಿಗೆ ದೇವತೆಗಳಿಗೆ ಕೊಟ್ಟಿದ್ರು ಅಂತ ಹೇಳ್ತಾರೆ. ಪುರಿ ಜಗನ್ನಾಥನ ವಿಗ್ರಹವನ್ನ ಕೆತ್ತಿದವರು ಅವರೇ, ಆದರೆ ಅವರು ಹೇಳಿದಂತೆ ಕೊನೆ ಬಾಗಿಲನ್ನ ತೆರೆಯದೆ ಬೇಗ ಮುಚ್ಚಿಬಿಟ್ರು, ಅದಕ್ಕೆ ಅರ್ಧ ತಯಾರಿಸಿ ಅದೃಶ್ಯರಾದ್ರಂತೆ, ಇಲ್ವಾದ್ರೆ ಪೂರ್ತಿ ಮೂರ್ತಿ ತಯಾರಾಗ್ತಿತ್ತು ಅನ್ನೋ ಕತೆ ಇದೆ ಅಂತ ಹರೀಶ್ ಮಲ್ಲೇಶ್ವರಮಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಗುರುಗಳ ಬೆಂಬಲ ಸದಾ ನಮಗೆ ಇರಲಿ ಅಂತ ನಗರದ ರಾಜಾಜಿನಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.

0: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಪ್ರಪಂಚದ ದೊಡ್ಡ ಹೆಸರು ವೀಣಾ ಚೊಕ್ಕಮ್ಮ ಅವರು. ಆಗ ಅನೇಕರಿಗೆ ಕಲಿಸಿಕೊಟ್ಟು ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದರು. ಕಲೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕಡಿಮೆ ಇದ್ದಾಗ ವೀಣೆಯೇ ನನ್ನ ಜೀವನ ಅಂದವರು ಚೊಕ್ಕಮ್ಮ. ಹಾಡುಗಾರಿಕೆಯಲ್ಲೂ ಪ್ರವೀಣರು ಪರಿಣತರು. ವೀಣಾ ಚೊಕ್ಕಮ್ಮ ಅವರ ಕಲಾ ಪ್ರೀತಿ ಹೀಗಿತ್ತು.
2: ನನಗೆ ನನ್ನ ಸಾಕು ತಾಯಿ ಹಾರ್ಮೋನಿಯಂ ಬರ್ತಾ ಇತ್ತು. ಬಾಬಾ ಅವರೇ ಸಾಕಿದ್ರಿಂದ ಅವರು ನನ್ನ ತಂದೆ, ಅವರಿಗೆ ಪಿಟೀಲ್ ಬರ್ತಾ ಇತ್ತು. ಅವ್ರಿಗಿಬ್ಬರಿಗೂ ತುಂಬ ಸಂಗೀತ ಇಚ್ಛೆ ಇದ್ದರಿಂದ ನನಗೆ ಅವರುಗಳೇ ಸ್ವಲ್ಪ ಪೂಜೆ ಹಾಡುಗಳು ಎಲ್ಲನೂ ಹೇಳ್ಕೊಡೋರು. ಆಮೇಲೆ ಆಗ ಯಾರೋ ಒಬ್ರು ಬೀದಿಲಿ ಹೋಗ್ತಾಯಿದ್ರು, ನಮ್ಮ ಮನೆಗೆ ಬಂದರು. ಅವರು ನಾನು ಮಾತಾಡಿ ಕುಣಿತಾ ಇದ್ದಾಗ ಆಟ ಆಡೋ ಸ್ವಭಾವನ್ನೆಲ್ಲ ಕೇಳಿಕೊಂಡು, ಈ ಮಗುಗೆ ಶರೀರ ಚೆನ್ನಾಗಿದೆ, ಸಂಗೀತ ಹೇಳಿಸಿ ಅಂತ ಮನೇಲಿ ಅವ್ರು ಹೇಳತ್ಲು. ಆಗಲೇ ನೀವು ಯಾರು ಅಂತ ವಿಚಾರಿಸ್ತು. ಅವರು ಸಂಗೀತದ ಮೇಷ್ಟ್ರಿ ಆಗಿದ್ದರು, ವಿರೂಪಾಕ್ಷಸ್ತ್ರಿಗಳು ಅಂತ ಧಾರವಾಡದ ಕಡೆಯವರು. ಅವ್ರ ಹತ್ರ ನೀವೇ ಹೇಳ್ಕೊಡಿ ಅಂತ ಆರನೇ ವಯಸ್ಸಿಗೆನೆ ನನಗೆ ಹಾರ್ಮೋನಿಯಂ ಮೇಲೆ ಹಾಡುಗಾರಿಕೆ ಒಂದೆರಡು ಕೀರ್ತನೆ ವರೆಗೂ ಹೇಳ್ಕೊಟ್ರು. ವರ್ಸಿ

ಒಂದ್ಸಲ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು. ಆಗ ನೀನೆ ಕೂತ್ಕೊಂಡು ಒಂದ್ ಸ್ವಲ್ಪ ಅವ್ರ ಬರೋ ತನಕ ನುಡಿಸುವಂತ ನನ್ನನ್ನು ಬಲವಂತ ಮಾಡಿ ಆವಾಗ ಒಂದ್ ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ. ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಪುಳಿಯಾರ್ ಕೃಷ್ಣಮಾಚಾರ್ಯ ಅವರು ಇದ್ರು. ಅಕಸ್ಮಾತ್ ಆಗಿ ರುಕ್ಮಿಣಿ ದೇವಿ ಅವರು ಅಲ್ಲಿ ಬಂದಿದ್ರು. ಆವಾಗ ನೀನು ಒಂದು ಎರಡು ಕೀರ್ತನೆ ನುಡಿಸು ಅಂದರು. ಅಲ್ಲೇನೆ ಅವರೇ ಒಂದು ವೀಣೆ ತರಿಸ್ಕೊಟ್ರು, ನುಡಿಸ್ದೆ. ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು. ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ. ಯಾವುದೋ ಪ್ರೋಗ್ರಾಮ್ಗೆ ಸಂಗೀತಕ್ಕೆ ಹೋಗಿದ್ದೆ. ಅಲ್ಲಿ ಸಂಗೀತ ಸಾಮಾನ್ಯವಾಗಿ ದಕ್ಷಿಣ ದೇಶದಿಂದ ತಮಿಳು ಕೀರ್ತನೆಗಳು ಪಾಪನಾಶಂ ಒಂದು ಹಾಡೋಣ ಅಂತ ಕಲ್ಯಾಣಿಯಲ್ಲಿ ಚಿದಂಬರಂ ಅಂತ ಕೀರ್ತನೆಯನ್ನು ಹಾಡ್ತಾ ಇದ್ದೆ. ಅದರೊಳಗೆ ಚರಣದಲ್ಲಿ ಮೋಹಾನಂದ

0: முழுகி என்னல்ல என்னாலும் மோசம் போகாது என்றன் மூட நஞ்சமேனும் ஜாகதலி நெருள் மாடுதே. நெருள் மாடுவாக யாரோ ಅದು ನಾನು ಹಾಡೋದಕ್ಕಿಂತ ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತೋ ಅವ್ರು ಬಂದು ತುಂಬ ಅಳ್ತಾ ನನಗೆ ಆಶೀರ್ವಾದ ಮಾಡಿ ಒಂದು ಗುಲಾಬಿ ಹಾರನ ಕೊಟ್ಟು ಸನ್ಮಾನಿಸಿದ್ರು. ಅದನ್ನ ಮರೆಯ ಆಮೇಲೆ ಒಂದು ಪ್ರೋಗ್ರಾಮ್ಗೆ ಮದ್ರಾಸ್ಗೆ ರೇಡಿಯೋಗೆ ಪ್ರೋಗ್ರಾಮ್ಗೆ ಹೋಗಬೇಕಾಯ್ತು. ಹೋಗಬೇಕಾದಾಗ ನಮ್ಮ ಭಾವನವರು ಸ್ವಲ್ಪ ಪಕ್ವಾದ ಜೊತೆಗೆ ಅಭ್ಯಾಸ ಮಾಡಿಸಿ ಅಂತ ಶೇಷಪ್ಪನವ್ರಿಗೆ ನಮ್ಮ ಗುರುಗಳಿಗೆ ಹೇಳಕ್ಕೆ ಅವ್ರು ಅಭ್ಯಾಸ ಮಾಡಿಸ್ತಾ ಇದ್ದಾಗ ಈ ಅಮೀರ್ ಕಲ್ಯಾಣಿಯಲ್ಲಿ ಮಾನಮೂಲಯದ ಚರಣದಲ್ಲಿ ಎಡಪು ತಕ ಬಿಟ್ಟು ಹಾಸನಾಧಿಪತಿಯಿಂದ ರಿಪೀಟ್ ಆಗುತ್ತೆ. ಸಿಂ ಅನ್ನೋದು ಹಿಂದ್ಗಡೆ ಆವೃತ್ತಿಗೆ ಸೇರ್ಕೊಳ್ಳುತ್ತೆ. ಆವಾಗ ಅವರು ಇದನ್ನ ಒಂದು ಎಡ್ಪಾಗಿಟ್ಟು ಸಿಂಹಾಸನಾಧಿಪತಿ ಅಂತ ನೀನು ರಿಪೀಟ್ ಮಾಡು, ಹೀಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಕೊಟ್ರು. ಅದ್ರ ಮೇಲೆ ನಾನು ಓ ಇವ್ರಿಗೆ ಸಂಗೀತನ ಹೇಳ್ಕೊಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಆವತ್ತಿನಿಂದಾನು ಸಂಗೀತಕ್ಕೆ ನನಗೆ ಬಹಳವಾಗಿ ಮುಂದುವರ್ಸೋಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಶ್ರೇಯಸ್ಸಿಗೆಲ್ಲ ಅವರೇ ಕಾರಣರು. ನನಗೆ ವೀಣೆ ಮೇಲೆ ಅಭ್ಯಾಸ, ಆದ್ರೂ ತಂಬೂರಿ ಮೇಲೆ ಹಾಡಿ ಅಭ್ಯಾಸ ಇದೆ, ಅದು ಕಚೇರಿ ಮಾಡ್ತೀನಿ. ಬರೀ ವೀಣೆ ಏನು ನುಡಿಸಿನೂ ಅಭ್ಯಾಸ ಇದೆ. ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ, ಸಂತೋಷ ಉಂಟಾಗುತ್ತೆ.
1: ಕಲಾವಿದೆ ವೀಣಾ ಚೊಕ್ಕಮ್ಮ ಅವರ ಮಾತನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಈಗ ವಾರ್ತೆಗಳ ವಿವರ. ಕರಾವಳಿ ಮತ್ತು ಮಲೆನಾಡು ಭಾಗಗಳಿಗೆ ಹೊಸ ರೂಪ ನೀಡಿ ಇಲ್ಲಿನ ಮಾನವ ಸಂಪತ್ತು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸರ್ಕಾರ ಯೋಜಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ಳಲು ನಿನ್ನೆ ರಾತ್ರಿ ಅವರು ಮಂಗಳೂರು ತಲುಪಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. 340 ಕಿಲೋಮೀಟರ್ ಉದ್ದದ ಕರಾವಳಿ ತೀರವಿದೆ. ವಲಸೆ ತಡೆಗಟ್ಟಲು ವಿಶೇಷವಾಗಿ ಯೋಜಿಸಬೇಕಿದೆ. ಡಾ ಕಸ್ತೂರಿ ರಂಗನ್ ವರದಿ ಬಗ್ಗೆ ಭಿನ್ನ ಅಭಿಪ್ರಾಯಗಳಿವೆ. ಚರ್ಚೆಯ ಬಳಿಕ ಶೀಘ್ರ ನಿರ್ಧಾರ ಪ್ರಕಟಿಸಲಾಗುವುದು. ರೈತರ ಸಮಸ್ಯೆ ಚರ್ಚಿಸಲು ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ಸಂಬಂಧಿತ ಇಲಾಖೆಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಪತ್ತೆ ಹಚ್ಚಿವೆ. ಆ ಪೈಕಿ 12 ಮಕ್ಕಳನ್ನು ಪಾಲಕರ ಸುಪರ್ದಿಗೆ ನೀಡಲಾಗಿದ್ದು 5 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ವಹಿಸಲಾಗಿದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ 10 ಮಕ್ಕಳು, ಧಾರವಾಡ ತಾಲೂಕಿನಲ್ಲಿ 1 ಮಗು, ಕಲಘಟಗಿ ತಾಲೂಕಿನಲ್ಲಿ 2 ಕಿಶೋರರು, ನವಲ್ಗುಂದ ತಾಲೂಕಿನಲ್ಲಿ 2 ಮಕ್ಕಳು, ಅಣ್ಣಿಗೇರಿ ತಾಲೂಕಿನಲ್ಲಿ 2 ಮಕ್ಕಳು ಸೇರಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕಾಯ್ದೆ 2016 ಅಡಿ ಮಾಲೀಕರ ವಿರುದ್ದ ಪ್ರಕರಣ ದಾಖಲಾಗಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ರಾಷ್ಟೀಯ ಪೋಷಣ್ ಮಾಸಾಚರಣೆ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಗಾದಿಗನೂರಿನಲ್ಲಿ ತಾಯಿ ಮಗುವಿನ ಆರೋಗ್ಯ ಹಾಗೂ ಸ್ತನಪಾನ ಜಾಗೃತಿ ಕಾರ್ಯಕ್ರಮ ಜರುಗಿತು. ಜಿಲ್ಲೆಯ ಮಿಷನ್ ಶಕ್ತಿ ಸಂಯೋಜಕಿ ವಿದ್ಯಾ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ದಿವ್ಯಾ ಮಾಹಿತಿ ನೀಡಿ ಗರ್ಭಿಣಿಯರು ತಾಯಂದಿರು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು, ಮಗುವಿಗೆ ತಪ್ಪದೇ ಎದೆಹಾಲು ಉಣಿಸಬೇಕು, ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇದು ವರ್ಧಿಸುತ್ತದೆ ಎಂದರು. ಚಾಮರಾಜನಗರ ತಾಲೂಕು ಹರವೇ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಪೋಷಣ ಮಾಸಾಚರಣೆಗೆ ಚಾಲನೆ ನೀಡಿದರು. ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯ ಸಮಸ್ಯೆ ತೊಡೆದುಹಾಕಲು ತಾಯಂದಿರ ಸಹಕಾರ ಅಗತ್ಯ ಎಂದರು.

0: ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೆ ನಡೆಯಲಿರುವ ಸ್ವಚ್ಛತೆಯೇ ಸೇವೆ ಎಂಬ ಪಾಕ್ಷಿಕ ಅಭಿಯಾನಕ್ಕೆ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ. ನೈರ್ಮಲ್ಯ, ತ್ಯಾಜ್ಯ ವಿಂಗಡಣೆ, ಘನತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಲಾಗುತ್ತಿದೆ. ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನ ತಣ್ಣೀರುಬಾವಿ ಕಡಲತೀರದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಿದಿರು ಪರಿಸರ ಉಳಿಸಿ ಬದುಕು ಪೋಷಿಸಿ ಎಂಬ ಧ್ಯೇಯದೊಂದಿಗೆ ಗಡಿಯಾಚೆಗೂ ಹಸಿರು ಚಿನ್ನ ಬೆಳೆಸಲು ಪ್ರೇರೇಪಿಸುವ ವಿಶ್ವ ಬಿದಿರು ದಿನಾಚರಣೆ ಇಂದು. ರಾಷ್ಟೀಯ ಬಿದಿರು ಮಿಷನ್ ಬಿದಿರಿನ ಮಹತ್ವ, ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಯ ಮೂಲಕ ಪರಿಸರ, ಆರ್ಥಿಕತೆ ಹಾಗೂ ಜನಜೀವನ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಬಿದಿರು ಬೆಳೆಸಲು ರೈತರಿಗೆ ಸಬ್ಸಿಡಿ ನೀಡಿ ಪ್ರೋತ್ಸಾಹಿಸುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ಹರಿಹರದ ಬಿದಿರು ಸಂಸ್ಥೆ ಕಾರ್ಯದರ್ಶಿ ಜಬೀಉಲ್ಲಾ ಟಿ.
1: ಬಿದಿರು ಹುಲ್ಲು ಜಾತಿಗೆ ಸೇರಿದ ಸಸ್ಯವೆಂದು ಸರ್ಕಾರವು ಇದರ ಸಾಗಾಟದ ಮೇಲೆ ಇದ್ದ ನಿರ್ಬಂಧನವನ್ನು ಸಡಿಲಿಸಿ ಮಾರ್ಗೋಪಾಯ ಮಾಡಿಕೊಟ್ಟಿದೆ. ಬಿದಿರನ್ನು ಬೆಳೆಸುವ ಮುನ್ನ ಕೆಲವೊಂದು ಸಂಗತಿಗಳನ್ನು ಗಮನಿಸುವುದು ಸೂಕ್ತ. ಮುಳ್ಳು ಬಿದಿರನ್ನು ಹೊರತುಪಡಿಸಿ ಸಾವಿರಾರು ಜಾತಿಯ ಬಿದಿರಿನ ತಳಿಗಳಿದ್ದು ಅದರ ಸೂಕ್ತ ಮಾಹಿತಿಯೊಂದಿಗೆ ನಮ್ಮ ಭೌಗೋಳಿಕ ಮತ್ತು ಮಳೆಯಾಧಾರಿತ ಲಕ್ಷಣಗಳನ್ನು ಗಮನಿಸಿ ಬೆಳೆಸುವುದು ಒಳ್ಳೆಯ ಮಾರ್ಗ. ಕೆಎನ್ ಗಣೇಶಯ್ಯನವರು ತಮ್ಮ ಪುಸ್ತಿಕೆಯಲ್ಲಿ ಒಂದು ಬಿದಿರಿನ ಮೆಳೆಯು 100,000 ಜಾಸ್ತಿ ಎಲೆಗಳನ್ನು ಹೊಂದಿದ್ದು ಸುತ್ತಮುತ್ತಲಿನ ವಾತಾವರಣವನ್ನು ಹೇಗೆ ಸಮತೋಲನವಾಗಿ ಇಡಲು ಸಹಾಯಕ ಎಂದು ದಾಖಲಿಸಿದ್ದಾರೆ. ಕರ್ನಾಟಕವು ಪಶ್ಚಿಮ ಘಟ್ಟದ ಮುಖ್ಯ ಮತ್ತು ಬಹು ವಿಸ್ತೀರ್ಣವಾದ ಪ್ರದೇಶವನ್ನು ಹೊಂದಿದ್ದು ಇದರ ಪರಿಸರದಲ್ಲಿ ಶಮೆ ಅಥವಾ ಡೆಂಡ್ರಾಕ್ಲಮ್ಸ್ ಸ್ಟಾಕ್ಸಿ ಎನ್ನುವ ಬಿದಿರಿಗೆ ಹೇಳಿ ಮಾಡಿಸಿದಂತಹ ವಾತಾವರಣವನ್ನು ಕಲ್ಪಿಸಿದೆ. ಬರಗಾಲವನ್ನು ಮೆಟ್ಟಿ ನಿಲ್ಲುವ ಶುದ್ಧ ಗಾಳಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ತಂಪಾಗಿಸಲು ಸಹಕರಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಹೆಜ್ಜೆ ಇರಿಸಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪಗಳ ಕುರಿತ ಒಳನೋಟ ಇಲ್ಲಿದೆ. ಭಾರತದಲ್ಲಿ ತಯಾರಿಸಿ ಭಾರತೀಯ ಸಾಮರ್ಥ್ಯವನ್ನು ಬೆಳೆಸಿ ಜಗತ್ತಿಗೆ ಉತ್ಪನ್ನಗಳನ್ನು ಪೂರೈಸಿ ಎಂಬ ಆಶಯದೊಂದಿಗೆ 2014 ಸೆಪ್ಟೆಂಬರ್ 25 ಮೇಕ್ ಇನ್ ಇಂಡಿಯಾಕ್ಕೆ ಕೇಂದ್ರ ಸರ್ಕಾರ ಚಾಲನೆ ನೀಡಿತು. ಸುಗಮ ವ್ಯವಹಾರ, ಹೂಡಿಕೆ ಆಕರ್ಷಿಸುವ ಮೂಲಕ ಭಾರತವನ್ನು ಸ್ಪರ್ಧಾತ್ಮಕ ಉತ್ಪಾದನಾ ತಾಣವನ್ನಾಗಿಸುವ ಯೋಜಿತ ಪ್ರಯತ್ನದ ಫಲವಾಗಿ ಮೇಕ್ ಇನ್ ಇಂಡಿಯಾದಿಂದ ಮೇಡ್ ಇನ್ ಇಂಡಿಯಾವರೆಗೆ ಜಾಗತಿಕ ಉತ್ಪಾದನೆ ಬ್ರ್ಯಾಂಡ್ ರೂಪ ಪಡೆದುಕೊಂಡಿತು. 2014-15 ಇಲೆಕ್ಟ್ರಾನಿಕ್ಸ್ ಉತ್ಪಾದನೆ 1.9 ಲಕ್ಷ ಕೋಟಿ ರೂಪಾಯಿ ಇತ್ತು. 2025-26 13.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಯಿತು. ಇಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗೆ ತಲುಪಿ ಭಾರತ ನಿವ್ವಳ ರಫ್ತುದಾರನಾಗಿ ರೂಪಾಂತರಗೊಂಡಿತು. ಮೇಕ್ ಇನ್ ಇಂಡಿಯಾ ಪ್ರಕಲ್ಪದಡಿ 20 ಲಕ್ಷ ಕೋಟಿ ರೂಪಾಯಿಗಳ

ರಷ್ಟು ಉತ್ಪಾದನೆ, 14 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಹಾಗೂ 2.40 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಹೂಡಿಕೆಗಳನ್ನು ಸಾಧ್ಯವಾಗಿಸಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಮಧು ಬಂಗಾರಪ್ಪ ನೇತೃತ್ವದ ಸಮಿತಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಅಕ್ಟೋಬರ್ 2ನೇ ತಾರೀಖಿನವರೆಗೆ ಭದ್ರಾ ಜಲಾಶಯದ ಕಾಲುವೆಗಳಿಗೆ ಕುಡಿಯಲು ನೀರು ಹರಿಸುವ ನಿರ್ಧಾರ ಕೈಗೊಂಡಿದೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸ್ವದೇಶ್ ದರ್ಶನ ಯೋಜನೆ ಅಡಿ ಬೀದರ್ ಕೋಟೆ ಮತ್ತು ಪಾಪನಾಶ ಕೆರೆ ಅಭಿವೃದ್ಧಿಯನ್ನು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಕಾಮಗಾರಿಗೆ ಚಾಲನೆ ನೀಡಿದರು. ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯ ದೇವರಾಜ್ ಅರಸು ಬಡಾವಣೆಯ ವಿಶೇಷ ಚೇತನ ಹೆಣ್ಣುಮಕ್ಕಳ ಶಾಲೆಗೆ ಡಾ ಜಿಎಂ ಸಿದ್ದೇಶ್ವರ್ ಪ್ರಧಾನಮಂತ್ರಿಯವರ 76ನೇ ಜನ್ಮದಿನಾಚರಣೆ ಅಂಗವಾಗಿ ಅಗತ್ಯ ಪರಿಕರ ನೀಡಿದರು. ಚಿತ್ರದುರ್ಗದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಸಂಸದ ಗೋವಿಂದ ಕಾರಜೋಳ್ ಪ್ರಧಾನಮಂತ್ರಿಯವರ ಜನ್ಮದಿನದ ಅಂಗವಾಗಿ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗದಗ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ವಿಶೇಷ ಚೇತನರಿಗೆ ಕೇಂದ್ರದ ವಿಶೇಷ ಯೋಜನೆ ಅಡಿ ಸಲಕರಣೆ ನೀಡಿ ಸೇವಾ ಸಂಕಲ್ಪ ಅಭಿಯಾನ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.2

ಸಮಯ ಸರಿಯಾಗಿ 7:23 ನೀವು ಕೇಳ್ತಾ ಇರೋದು ಆಕಾಶವಾಣಿ ಫ್ರಮ್ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮುನಿಸುತ್ತರವೇ ಮುಗುದೆ ಕೇಳಿದ ತಕ್ಷಣ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು ಭಾವಸ್ಪಂದನದಲ್ಲಿ ಅಂತ ಗೊತ್ತಾಗಿರಬೇಕು. ಸುಬ್ರಾಯ ಚುಕ್ಕಾಡಿ ಅವರ ಬಗ್ಗೆ ಮಾತಾಡ್ತಾ ಇದೀವಿ, ಕನ್ನಡದ ಖ್ಯಾತ ಕವಿ, ಕತೆಗಾರ, ವಿಮರ್ಶಕ ಮತ್ತು ವಿದ್ವಾಂಸರು. ಅವರು ಹುಟ್ಟಿದ್ದು ಜೂನ್ 1940 ಸುಳ್ಯ ತಾಲೂಕಿನ ಚುಕ್ಕಾಡಿಯಲ್ಲಿ. ಅವರ ತಂದೆ ಯಕ್ಷಗಾನ ಭಾಗವತರಾದ ಗಣಪಯ್ಯ ಮತ್ತು ತಾಯಿ ಸುಬ್ಬಮ್ಮ. ಸುಬ್ರಾಯ ಚುಕ್ಕಾಡಿಯವರ ಶಿಕ್ಷಣ ಚುಕ್ಕಾಡಿಯಲ್ಲೇ ಆಯ್ತಂತೆ. ಹೈಸ್ಕೂಲ್ ಓದಿದ್ದು ಪಂಜ ಅನ್ನೋ ಕಡೆ. ಮೈಸೂರು ವಿಶ್ವವಿದ್ಯಾಲಯದ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಿಂದ ಕನ್ನಡದಲ್ಲಿ ಎಂಇ ಪದವಿಯನ್ನು ಪಡೆದರು. ಇವರ ತಂದೆ ಯಕ್ಷಗಾನ ಕವಿ ಭಾಗವತರಾಗಿದ್ದರಿಂದ ಕಿವಿಗೆ ಬೀಳ್ತಾ ಇದ್ದ ಲಯಬದ್ಧ ಹಾಡುಗಳು, ಹೈಸ್ಕೂಲಿಗೆ ನಡೆದು ಹೋಗುವಾಗ ಕಾಡಿನ ಮಧ್ಯೆ ಕೇಳ್ತಾ ಇದ್ದ ನೀರಿನ ಜುಳುಜುಳುನಾದ, ಹಕ್ಕಿಯ ಕಲರವ, ಮರಗಳ ಮರ್ಮತೆಯಿಂದ ಪ್ರಭಾವಿತರಾಗಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಅವರಿಗೆ ಕವನ ಕಟ್ಟೋ ಕಾಯಕ ಶುರುವಾಗ್ಬಿಟ್ಟಿತ್ತು. ಚೊಕ್ಕಾಡಿಯವರು ಹಕ್ಕಿಗಳ ಬಗ್ಗೆ, ಎಲೆಗಳ ಬಗ್ಗೆ ಬರೆದಾಗ ಅವು ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣುತ್ತವೆ ಅಂತ ಹೇಳಿದ್ರಂತೆ ಕೆವಿ ತಿರುಮಲೇಶ್ ಅವರು.

ಸ್ವೀಕರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ ಸಿಬಿಎಸ್

0: sblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ HTT-40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ಧ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್: ಅಫ್ಘಾನಿಸ್ತಾನ ವಿರುದ್ಧ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ವಾರ್ತೆಗಳ ವಿವರ: ಪೂರೈಕೆ ಸರಪಳಿಗಳನ್ನು ಅಸ್ತ್ರವಾಗಿ ಬಳಸುತ್ತಿರುವ ಜಾಗತಿಕ ಪರಿಸ್ಥಿತಿಯ ನಡುವೆ ಭಾರತವನ್ನು ವಿಶ್ವಾಸಾರ್ಹ ಸೆಮಿಕಂಡಕ್ಟರ್ ತಯಾರಿಕಾ ಕೇಂದ್ರವಾಗಿ ರೂಪಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಯಶೋಭೂಮಿಯಲ್ಲಿ ನಿನ್ನೆ ನಡೆದ ಸೆಮಿಕಾನ್ ಇಂಡಿಯಾದ 5ನೇ ಆವೃತ್ತಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಗತ್ತು ಹೊಸ ಹಾಗೂ ವಿಶ್ವಾಸಾರ್ಹ ತಯಾರಿಕಾ ತಾಣಗಳನ್ನು ಎದುರು ನೋಡುತ್ತಿದೆ. ಈ ಅಗತ್ಯವನ್ನು ಪೂರೈಸಲು ಭಾರತ ಸತತವಾಗಿ ಸಜ್ಜಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಿರ್ಣಾಯಕ ಕೈಗಾರಿಕೆಗಳಲ್ಲಿನ ಭಾರತದ ಬೆಳವಣಿಗೆಯು ಜಾಗತಿಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವುದರ ಜೊತೆಗೆ ವಿಶ್ವಾದ್ಯಂತ ಬದಲಾಗುತ್ತಿರುವ ಪೂರೈಕೆ ಸರಪಳಿ ಸವಾಲುಗಳ ನಡುವೆಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಇಂದು ಭಾರತೀಯ ವಾಯುಪಡೆಗೆ ಲಘು ಯುದ್ದ ವಿಮಾನ ತೇಜಸ್ ತರಬೇತಿ ವಿಮಾನಗಳು ಮತ್ತು 40 HTT ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಿದೆ. ಸಾರ್ವಜನಿಕ ವಲಯದ ಉದ್ಯಮವಾದ ಪವನ್ ಹ್ಯಾನ್ಸ್ ಲಿಮಿಟೆಡ್ಗೆ ಧ್ರುವ್ ಮುಂದಿನ ಪೀಳಿಗೆಯ ಹೆಲಿಕಾಪ್ಟರ್ಗಳನ್ನು ಹಸ್ತಾಂತರಿಸಲಿದೆ. ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಭಾಗವಹಿಸಲಿದ್ದಾರೆ. ಈ ವೇದಿಕೆಗಳ ಸೇರ್ಪಡೆಯು ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ಮತ್ತು ವಿದೇಶಿ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವತ್ತ ಮತ್ತೊಂದು ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯಗಳಲ್ಲಿ ಸ್ಥಳೀಯ ವಿನ್ಯಾಸ, ಅಭಿವೃದ್ದಿ ಮತ್ತು ಉತ್ಪಾದನೆಯನ್ನು ಉತ್ತೇಜಿಸಲು ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಎಚ್ಎಎಲ್ ತಿಳಿಸಿದೆ. ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭಾರತ ತಿಳಿಸಿದೆ. 140 ಕೋಟಿ ಜನರ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಬದ್ಧವಾಗಿದೆ. ವೈವಿಧ್ಯಮಯ ಮೂಲಗಳಿಂದ ಇಂಧನ ಪೂರೈಕೆ ಪಡೆಯುವ ಮೂಲಕ ಹಾಗೂ ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಬದ್ಧತೆಯನ್ನು ಮುಂದುವರೆಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುವ ದೇಶಗಳ ಮೇಲೆ 100%ವರೆಗೆ ಸುಂಕ ವಿಧಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವಕಾಶ ನೀಡುವ ಮಸೂದೆಯನ್ನು ಅಮೆರಿಕದ ಪ್ರತಿನಿಧಿಗಳ ಸಭೆ ಅಂಗೀಕರಿಸಿದ ಹಿನ್ನೆಲೆಯಲ್ಲಿ ಭಾರತ ಈ ಹೇಳಿಕೆ ನೀಡಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮಹಾರಾಷ್ಟಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಮುಂಬೈ, ಲೋನಾವಾಲಾ ಮತ್ತು ಪುಣೆಯಲ್ಲಿ ನಡೆಯಲಿರುವ ವಿವಿಧ

0: ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪುಣೆ ಜಿಲ್ಲೆಯ ಲೋನಾವಾಲಾದಲ್ಲಿರುವ ಕೈವಲ್ಯಧಾಮದ ಗೋರ್ಧನ್ ದಾಸ್ ಸೆಕ್ಟಾರಿಯಾ ಕಾಲೇಜ್ ಆಫ್ ಯೋಗ ಅಂಡ್ ಕಲ್ಚರಲ್ ಸಿಂಥಸಿಸ್ನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿಯವರು ಭಾಗವಹಿಸಲಿದ್ದಾರೆ. ನಂತರ ಸಂಜೆ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪುಣೆ ಉತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ವಿಕಸಿತ ಭಾರತದತ್ತ ಭಾರತದ ಪಯಣಕ್ಕೆ ಅಗತ್ಯವಿರುವ ಹಣಕಾಸು ಒದಗಿಸುವ ಕುರಿತು ಎರಡು ದಿನಗಳ ಸಮ್ಮೇಳನವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಇಂದಿನಿಂದ ನವದೆಹಲಿಯಲ್ಲಿ ಆಯೋಜಿಸಲಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಹಾಗೂ ಹಣಕಾಸು ಕಾರ್ಯದರ್ಶಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ ಎರಡು ಬಣಗಳು ಪಕ್ಷದ ಹೆಸರು ಮತ್ತು ಹೂವು ಮತ್ತು ಹುಲ್ಲು ಚಿಹ್ನೆಯನ್ನು ಬಳಸಬಾರದು ಎಂದು ಭಾರತೀಯ ಚುನಾವಣಾ ಆಯೋಗ ಸೂಚಿಸಿದೆ. ಮಧ್ಯಂತರ ಆದೇಶದಲ್ಲಿ ಆಯೋಗದಿಂದ ತಮ್ಮ ಬಣಗಳನ್ನು ಗುರುತಿಸಲು ಬಳಸಬಹುದಾದ ಹೆಸರುಗಳನ್ನು ಇಂದು ಬೆಳಗ್ಗೆ 11 ಗಂಟೆಯೊಳಗೆ ಸಲ್ಲಿಸುವಂತೆ ಎರಡೂ ಬಣಗಳಿಗೆ ಸೂಚಿಸಲಾಗಿದೆ. ನಾಯಕರಾದ ಮಮತಾ ಬ್ಯಾನರ್ಜಿ ಮತ್ತು ಅರೂಪ್ ರಾಯ್ ನೇತೃತ್ವದ ಪಕ್ಷದ ಎರಡು ಬಣಗಳ ಮುಖಂಡರ ವಾದ ಆಲಿಸಿದ ಬಳಿಕ ಚುನಾವಣಾ ಆಯೋಗ ಈ ಮಧ್ಯಂತರ ಆದೇಶ ಹೊರಡಿಸಿದೆ. 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯ 3 ಭಾಷಾ ನೀತಿ ಜಾರಿಯನ್ನು 2027 ಶೈಕ್ಷಣಿಕ ಸಾಲಿನವರೆಗೆ ಮುಂದೂಡುವ ಬಗ್ಗೆ ಪರಿಶೀಲಿಸುವಂತೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನಿನ್ನೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ವಿದ್ಯಾರ್ಥಿಗಳಿಗೆ ಪರಿವರ್ತನಾ ಅವಧಿಯಲ್ಲಿ ಅನುಕೂಲವಾಗುವಂತೆ ನೀತಿ ಜಾರಿ ಮುಂದೂಡಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯ್ಮಾಲ್ಯ, ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠ ಸಲಹೆ ನೀಡಿದೆ. ಈ ವರ್ಷ 6ನೇ ತರಗತಿಯಲ್ಲಿ 3 ಭಾಷೆಗಳನ್ನು ಕಲಿಯಲು ಬಯಸುವ ವಿದ್ಯಾರ್ಥಿಗಳಿಗೆ ಅವಕಾಶ ಮುಂದುವರೆಸುವಂತೆಯೂ ಪೀಠ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ವರದಿಯ ವಿಷಯ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಿಸಲಾಗುತ್ತಿದ್ದು ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ನಿನ್ನೆ ದೇಶಾದ್ಯಂತ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯು ವಿಕಸಿತ ಗ್ರಾಮಗಳ ನಿರ್ಮಾಣಕ್ಕೆ ಹೇಗೆ ಕೊಡುಗೆ ನೀಡಬಹುದು ಎಂಬುದನ್ನು ಪರಿಶೀಲಿಸುವಂತೆ ಕೇಂದ್ರ ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಉದ್ಯೋಗ ಒದಗಿಸುವುದರ ಜೊತೆಗೆ

ಗ್ರಾಮೀಣ ಸಮುದಾಯಗಳಿಗೆ ದೀರ್ಘಕಾಲ ಉಪಯುಕ್ತವಾಗುವ ಆಸ್ತಿಗಳನ್ನು ಸೃಷ್ಟಿಸಿ ಗ್ರಾಮಗಳನ್ನು ಸ್ವಾವಲಂಬಿ ಮತ್ತು ಅಭಿವೃದ್ಧಿಪಡಿಸುವಂತಿರಬೇಕು ಎಂದು ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026 ಜೂನ್ ತಿಂಗಳ ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಅಂತಿಮ ಉತ್ತರ ಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಅಂತಿಮ ಉತ್ತರ ಕೀಲಿಗಳು ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದೆ. ಪರೀಕ್ಷೆಯನ್ನು ಈ ತಿಂಗಳ 9 ಮತ್ತು 10 ರಂದು ದೇಶದ 272 ನಗರಗಳ 454 ಕೇಂದ್ರಗಳಲ್ಲಿ ನಡೆಸಲಾಗಿತ್ತು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪಾಸ್ಪೋರ್ಟ್ ನಿಯಮಗಳ 1980ಕ್ಕೆ ತಿದ್ದುಪಡಿ ಮಾಡುವ 2026 ಪಾಸ್ಪೋರ್ಟ್ ತಿದ್ದುಪಡಿ ನಿಯಮಗಳನ್ನು ಅಧಿಸೂಚನೆ ಮೂಲಕ ಪ್ರಕಟಿಸಿದೆ. ತಿದ್ದುಪಡಿಯ ಪ್ರಕಾರ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗುವ 36 ಪುಟಗಳ ಸಾಮಾನ್ಯ ಪಾಸ್ಪೋರ್ಟ್ನ ಅವಧಿ 5 ವರ್ಷಗಳಾಗಿರುತ್ತದೆ ಅಥವಾ ಮಗು 18 ವರ್ಷ ತುಂಬುವವರೆಗೆ ಇರುತ್ತದೆ. ನವದೆಹಲಿಯಲ್ಲಿ ನಿನ್ನೆ ರಾತ್ರಿ ನಡೆದ ಭಾರತ ಆಫ್ಘಾನಿಸ್ತಾನ ನಡುವಿನ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನವನ್ನು 127 ರನ್ಗಳಿಂದ ಸೋಲಿಸಿ 3-0 ಅಂತರದಲ್ಲಿ ಸರಣಿ ಜಯಗಳಿಸಿದೆ. ಟಾಸ್ಕ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 221 ರನ್ ಗಳಿಸಿತು. 222 ರನ್ಗಳ ಗುರಿ ಬೆನ್ನತ್ತಿದ ಆಫ್ಘಾನಿಸ್ತಾನ ತಂಡ 14.1 ಓವರ್ಗಳಲ್ಲಿ 94 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ ಎಚ್ಟಿಟಿ 40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ಧ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್ ಆಫ್ಘಾನಿಸ್ತಾನ ವಿರುದ್ದ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಹೌದು, ಇದು ಭಾವಸ್ಪಂದನ ಕಾರ್ಯಕ್ರಮದ ಸಮಯ. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಸುಬ್ರಹ ಚೊಕ್ಕಡಿಯವರು ಅವರು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು. ಸುಳ್ಯ, ಪೈಲಾರು ಈ ಶಾಲೆಗಳಲ್ಲಿ 39 ವರ್ಷಗಳ ಕಾಲ ಸಹಾಯಕ ಶಿಕ್ಷಕರಾಗಿ ಮತ್ತು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ರಂತೆ. ಗ್ರಾಮೀಣ ಪ್ರದೇಶದಲ್ಲೇ ಇದ್ದು ವಿಶ್ವವ್ಯಾಪಿ ದೃಷ್ಟಿಯನ್ನು ಹೊಂದಬಹುದು ಅಂತ ಕಂಡುಕೊಂಡವರು ಸುಬ್ರಹ ಚೊಕ್ಕಡಿಯವರು. ತಾವು ಚಿಕ್ಕವರಿದ್ದಾಗಲೇ ಅನುಭವಿಸಿದ ಕಷ್ಟಕಾರ್ಪಣ್ಯದ ದಿನಗಳು, ನೋವಿನ, ಅವಮಾನದ, ಅಸಹಾಯಕತೆಯ ಘಟನೆಗಳಿಗೆ ಅವರು ಪ್ರತಿಭಟನೆಯ ರೂಪ ಕೊಟ್ಟಿದ್ದು ಮೂರ್ತ ಕಾವ್ಯ ರೂಪದಲ್ಲಿ. ಹೀಗೆ ತಮ್ಮ ಅಂತರಂಗವನ್ನ ಸಂಕೇತ, ಪ್ರತಿಮೆ, ರೂಪಕಗಳ ಮೂಲಕ ಹೊರಹಾಕಿದಾಗ ಕವಿಯೊಬ್ಬ ಹುಟ್ಟಿದಂತೆ. ಹೀಗೆ ಮೂಡಿಬಂದ ಕವನಗಳು ನಾಡಿನ ಪ್ರಮುಖ ಪತ್ರಿಕೆಗಳಲ್ಲೂ ಕೂಡ ಪ್ರಕಟವಾದವು, ಜನಮಾನಸದಲ್ಲೂ ನಲಿದುವು, ನಲಿದಾಡಿದ್ವು. ಇದು ಸುಬ್ರಹ ಚೊಕ್ಕಡಿಯವರ ಬಗೆಗಿನ ನಮ್ಮ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ದ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ಹುಟ್ಟುಹಬ್ಬಗಳ ಸಡಗರ. ಹೌದು, ಡಾಕ್ಟರ್ ವಿಷ್ಣುವರ್ಧನ್, ಉಪೇಂದ್ರ, ಶ್ರುತಿ ಮತ್ತೆ ಸುಮಿತ್ರಾ ಅವರೆಲ್ಲರ ಜೊತೆ ಜೊತೆಗೆ ಪಂಡ್ರಿಬಾಯಿ ಅವರ ಹುಟ್ಟುಹಬ್ಬನೂ ಇವತ್ತು. ಹೌದು, ಪಂಡ್ರಿಬಾಯಿ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನ ಒಂದಿಷ್ಟು ನೆನೀತಾ ಅದಾದ್ಮೇಲೆ ಬೇರೆ ಬೇರೆ ಹುಟ್ಟುಹಬ್ಬಗಳ ಆಚರಣೆಗೆ ಹೋಗ್ತೀವಿ. ತಾಯಿ ಅನ್ನೋದು ಯಾರಿಗೆ ತಾನೇ ಇಷ್ಟವಾಗದಿರೋ ಪದ ಹೇಳಿ. ಮಹಾನ್ ಕಲಾವಿದೆ ಪಂಡ್ರಿಬಾಯಿ ಕನ್ನಡ, ತಮಿಳು, ತೆಲುಗು ಭಾಷೆಗಳ ಚಲನಚಿತ್ರ ಅಭಿಮಾನಿಗಳ ಹೃದಯದಲ್ಲಿ ತುಂಬಾ ತುಂಬಾ ಹತ್ತಿರವಾಗಿ ನಿಲ್ಲುವವರು. ಈ ಮಹಾನ್ ತಾಯಿಯ ಸ್ಮರಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಅವರ ಹುಟ್ಟುಹಬ್ಬ. ತಾಯಿಗಿಂತ ಹೃದಯಕ್ಕೆ ಹತ್ತಿರವಾದವರು ಯಾರಿರಕ್ಕೆ ಸಾಧ್ಯ? ನಾವು ಸಿನಿಮಾ ರಂಗದಲ್ಲಿ ಎಷ್ಟೆಷ್ಟೋ ತಾರೆಯರನ್ನ ನೋಡಿರ್ತೀವಿ, ಆದರೆ ಸಿನಿಮಾ ರಂಗದಲ್ಲಿನ ಶ್ರೇಷ್ಠ ತಾಯಿ ಮಾತ್ರ ಪಂಡ್ರಿಬಾಯಿ. ವಿವೇಕಾನಂದರ ಮಾತು ಅವಾಗವಾಗ ನಮಗೆ ನೆನಪಾಗತ್ತೆ. ವಿದೇಶಿ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಇರುವ ಒಂದು ವ್ಯತ್ಯಾಸ, ಮುಖ್ಯವಾದ ವ್ಯತ್ಯಾಸ ಅಂದರೆ ಹೆಣ್ಣನ್ನು ನೋಡೋ ದೃಷ್ಟಿಯಂತೆ. ನಮ್ಮ ಭಾರತೀಯ ಹೃದಯಕ್ಕೆ ಹೆಣ್ಣಿನ ಬಗ್ಗೆ ಮೂಡೋ ಆದ್ಯ ಪರಿಕಲ್ಪನೆ ಅಂದರೆ ಅದು ತಾಯಿ. ಸಾಮಾನ್ಯವಾಗಿ ಎಲ್ಲರೂ ಮಾತಾಡಬೇಕಾದ್ರೆ ಏನಮ್ಮ, ಹೋಗಮ್ಮ, ಬಾರಮ್ಮ, ಅದು ಚಿಕ್ಕವರಿರಲಿ ದೊಡ್ಡವರಿರಲಿ ಅಮ್ಮ ಅನ್ನೋದನ್ನ ಸೇರಿಸೇ ಇರ್ತೀವಿ. ಪಂಡ್ರಿಬಾಯಿ ಅವರು ಸಹ ಅಭಿನಯಿಸೋ ನಾಯಕಿ ಪಾತ್ರಗಳನ್ನ ಸಹ ನಾವು ಸಾಕಷ್ಟು ನೋಡಿದ್ದೀವಿ. ಅವರನ್ನ ನೆನೆದಾಗ ನಮಗೆ ಈ ತಾಯಿ ಪಾತ್ರಗಳ ನೆನಪು ಕೂಡ ಜೊತೆಲೇ ಬರುತ್ತೆ. ಆ ಪಾತ್ರಗಳಲ್ಲೂ ನಮಗೆ ಪಂಡ್ರಿಬಾಯಿ ಅವರು ಮೂಡಿಸೋ ಭಾವನೆ ಅಂದರೆ ಅವರೊಬ್ಬರ ಮಮತಾಮಯಿ ತಾಯಿ ಅಂತ. ಹೀಗಾಗಿ ಜನ ಅವರನ್ನ ಪಂಡ್ರಿಬಾಯಿ ಅಂತ ಮಾತ್ರ ಅಲ್ಲ, ಪಂಡ್ರಿ ತಾಯಿ ಅಂತಲೂ ಗುರುತಿಸ್ತಾರಂತೆ. ಇವತ್ತು ಪಂಡ್ರಿಬಾಯಿ ಅವರ ಹುಟ್ಟುಹಬ್ಬದಲ್ಲಿ ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆಯಲ್ಲಿ ನಾನಿರ್ತೀನಿ ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಹೀಗೆಯೇ ಲೀಲಾಮಯ ಹೇ ದೇವ ಅಂತ ಹಾಡು ಪಂಡ್ರಿಬಾಯಿಯವರು ಆ ಪಾತ್ರದಲ್ಲಿ ಅವರು ಬೇಡುವಾಗ ಆ ಕರೆಯಲ್ಲಿನ ಅವರ ಆರ್ತತೆ, ನಮ್ಮೊಳಗೆ ಇರೋ ಆಧ್ಯಾತ್ಮ ಭಾವಕ್ಕೆ ಒಂದು ಶಾಂತ ಸ್ವರೂಪವನ್ನು, ಒಂದು ಹಿತವನ್ನು ಕೊಡುತ್ತೆ ಅಂದರೆ ಅದು ಸುಳ್ಳಲ್ಲ. ಈ ಹಾಡು ಈ ಗೀತೆಗಿರೋ ನವಜೀವನ ಚಿತ್ರದಲ್ಲಿ ವೈದ್ಯರಾಗಿ ಜನಸೇವೆಯ ಬಗ್ಗೆ ಚಿಂತಿಸೋ ಅವರ ಪಾತ್ರ ಕರುಣೆಯೇ ಮೂರ್ತಿವೆತ್ತಂತೆ ಕೊಡೋ ಅನುಭವ ವಿಶಿಷ್ಟವಾದದ್ದು. ಸಂಧ್ಯಾರಾಗ ಚಿತ್ರದಲ್ಲೂ ಕೂಡ ಮಲತಾಯಿಯಾದರೂ ಲಕ್ಷ್ಮಣ ಪಾತ್ರಧಾರಿಯಾದ ರಾಜ್ಕುಮಾರ್ ಅವರಿಗೆ ತಮ್ಮ ಹೃದಯವನ್ನೇ ಮುಡುಪಾಗಿಟ್ಟ ತಾಯಿಯಂತೆ ಅವರು ಕಾಣೋ ರೀತಿ ಹೇಗೆ ತಾನೇ ಮರೆಯೋಕ್ಕೆ ಸಾಧ್ಯ. ಇನ್ನು ನಮ್ಮ ಮಕ್ಕಳು ಚಿತ್ರ, ವಾಹ್, ಆ ಪುಟ್ಟ ಮಕ್ಕಳ ತಾಯಿಯಾಗಿ ನಿನ್ನೊಲುಮೆ ನಮಗಿರಲಿ ತಂದೆ ಅಂತ ತನ್ನ ಕುಟುಂಬ, ಮಕ್ಕಳು, ದೇವರ ಜೊತೆಗಿನ ಒಲವು, ಈ ಎಲ್ಲವನ್ನು ಅವರ ಅಭಿವ್ಯಕ್ತಿಯಲ್ಲಿ ಮೂಡಿಸೋ ಅವರ ತನ್ಮಯತೆ ಹೃದಯಕ್ಕೆ ತುಂಬ ಹತ್ತಿರವಾಗುತ್ತೆ. ಅವರ ಇನ್ನೊಂದು ಅಂಥದ್ದೇ ಪಾತ್ರ ಅಂದರೆ ಅನುರಾಧ ಚಿತ್ರದ್ದು. ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿನ ಅವರ ಪಾತ್ರ ನಿರ್ವಹಣೆ, ರಾಜ್ಕುಮಾರ್, ಉದಯ್ಕುಮಾರ್, ಎಂ ಪಿ ಶಂಕರ್, ನರಸಿಂಹರಾಜು ಇವರುಗಳ ಮೇರುಮಟ್ಟದ ಅಭಿನಯಕ್ಕೆ ಸರಿಸಮಾನವಾಗಿ ನಿಲ್ಲುತ್ತೆ. ಹೀಗೆ ಪಂಡ್ರಿಬಾಯಿಯವರ ಅಭಿನಯವನ್ನು ಒಂದಾದ ಮೇಲೆ ಒಂದರಂತೆ ನಾವು ಹೆಸರಿಸ್ತಾ ಹೋಗ್ಬೋದು. ಇವತ್ತು ಪಂಡ್ರಿಬಾಯಿಯವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನವಿಲು 101.3.

0: ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ
1: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸಮಯ ಸರಿಯಾಗಿ 8:49 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಹಲೋ ಕರ್ನಾಟಕದಲ್ಲಿ ಇವತ್ತು ನಾವು ಪಂಡ್ರಿಬಾಯಿ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದೀವಿ. ಪಂಡ್ರಿಬಾಯಿ ಅವರಿಗೆ ಚಿಕ್ಕ ವಯಸ್ಸಲ್ಲೇ ತುಂಬಾ ಸೊಗಸಾಗಿ ಹರಿಕತೆ ಮಾಡೋಕೆ ಬರ್ತಿತ್ತಂತೆ. ಅದು ಅವರು ಅವರ ತವರು ಮನೆಯಿಂದ ತಗೊಂಡಂತ ಬಳುವಳಿ. ಚಿಕ್ಕವರಿರುವಾಗ ಪ್ರಖ್ಯಾತ ಹರಿಕಥಾ ವಿದ್ವಾಂಸರಾಗಿದ್ದ ವಿಮಲಾನಂದ ದಾಸರು ಹಾಸನದಲ್ಲಿ ಮನೆಯಲ್ಲಿ ಹಲವು ದಿನ ಇದ್ದು ರಾಮ ಮಂದಿರದಲ್ಲಿ ಹರಿಕಥೆಯನ್ನ ನಡೆಸ್ಕೊಡ್ತಿದ್ರಂತೆ. ಇವರ ಆದರ್ಶ ನಾಟಕ ಸಭಾದಲ್ಲಿ ಪಾತ್ರ ನಿರ್ವಹಿಸಿದ್ದ ನಟಿಯೊಬ್ಬರು ಗೈರು ಹಾಜರಾದಾಗ ಆ ಪಾತ್ರವನ್ನ ನಿರ್ವಹಿಸೋಕೆ ಪಂಡ್ರಿಬಾಯಿಯವರು ಅವರ ಬಣ್ಣ ಹಚ್ಚಬೇಕಾಯ್ತಂತೆ. ಅದೇ ಅವರ ರಂಗಭೂಮಿ ಪ್ರವೇಶಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಬೆಂಗಳೂರಿನ ವರದಾಚಾರ್ ಮೆಮೋರಿಯಲ್ ಸಂಸ್ಥೆಯ ನಾಟಕಗಳಲ್ಲೂ ಕೂಡ ಅಭಿನಯಿಸ್ತಿದ್ರು ಪಂಡ್ರಿಬಾಯಿ ಅವರು. ಪಂಡ್ರಿಬಾಯಿ ಅವರನ್ನ ನೆನೆದಾಗ ಮತ್ತೊಂದು ನೆನಪಾಗೋ ಸೂಪರ್ ಹಿಟ್ ಹಾಡು ಅಂದ್ರೆ ಪ್ರಭಾಕರ್ ಮತ್ತೆ ಪಂಡ್ರಿಬಾಯಿ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಬಂದಂತಹ ಹಾಡು ಐ ಲವ್ ಯು ಮೈ ಮದರ್ ಇಂಡಿಯಾ ಅಂತ. ಎಷ್ಟು ಜನ ಅವರ ತಾಯಂದ್ರಿಗೆ ಹೇಳಿಲ್ಲ ಹೇಳಿ. ಕಲಿಯುಗ ಅಭಿಮ ಚಿತ್ರದ ಈ ಹಾಡು ನಿಮ್ಗಾಗಿ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ. ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಪಾಂಡುರಂಗನ ಭಕ್ತರಾದ ಪಂಡ್ರಿಬಾಯಿ ಅವರು ಚೆನ್ನೈನ ಕೊಡಂಬಕ್ಕಂನಲ್ಲಿ ಅವರ ಇಷ್ಟದೇವರಾದ ಪಾಂಡುರಂಗನಿಗೋಸ್ಕರ ಒಂದು ಗುಡಿಯನ್ನ ನಿರ್ಮಾಣ ಮಾಡಿದ್ರು. ಶ್ರೀ ಚೈತನ್ಯ ನಾಟಕ ಸಭಾ ಸಂಸ್ಥೆಯ ಮೂಲಕ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ನಾಟಕಗಳನ್ನು ಪ್ರದರ್ಶನ ಮಾಡಿದ್ರು. ನಟಿ ಸಹಸ್ರನಾಮಂ ಅವರ ಸೇವಾ ಸ್ಟೇಜ್ ಕಂಪನಿಯ ತಮಿಳು ನಾಟಕಗಳಲ್ಲಿಯೂ ಅಭಿನಯಿಸಿ ಜನಪ್ರಿಯರಾಗಿದ್ದರು. ಪಂಡ್ರಿಬಾಯಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಅವರು ಬೆಳ್ಳಿಮೋಡ ನಮ್ಮ ಮಕ್ಕಳು ಚಿತ್ರಗಳಲ್ಲಿನ ಅಭಿನಯಕ್ಕೋಸ್ಕರ ರಾಜ್ಯ ಸರ್ಕಾರದಿಂದ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಪುರಸ್ಕೃತರಾದರು. 1994-95 ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕೂಡ ಪಂಡ್ರಿಬಾಯಿ ಅವರಿಗೆ ಸಿಕ್ತು. ಪಂಡ್ರಿಬಾಯಿ ಅವರು 2003 ಜನವರಿ 29 ಈ ಲೋಕವನ್ನು ಅಗಲಿದ್ರೂ ಕೂಡ ಸದಾಕಾಲ ನಮ್ಮೆಲ್ಲರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ. ಶ್ರೀಕಂಠ ವಿಷಕಂಠ ಹಾಡಲ್ಲೂ ಕೂಡ ನಾವು ನೆನಪು ಮಾಡ್ಕೊಳ್ಬಹುದು. ಡಾಕ್ಟರ್ ರಾಜ್ಕುಮಾರ್ ಅವರು ಕೈಯಿಲ್ಲದೆ ಇರೋ ತಾಯಿಯನ್ನು ಎತ್ಕೊಂಡು ಅವರು ಆ ನಂಜುಂಡೇಶ್ವರನ ದೇವಸ್ಥಾನವನ್ನು ಸುತ್ತ ಹಾಕಿ ಅಲ್ಲಿ ಚಿತ್ರೀಕರಣ ಮಾಡಿದಂಥ ಒಂದು ಅದ್ಭುತವಾದ ಹಾಡನ್ನು ಕೇಳ್ತಾ ಇದ್ದೀರಿ. ಇವತ್ತು ಪಂಡ್ರಿಬಾಯಿ ಅವರ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಮ್ಯೂಸಿಕಲ್ ಇಯರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3. ಚಿತ್ರರಂಗಕ್ಕೆ ಬಂದು ಹೋಗೋ ಕಲಾವಿದರ ಸಂಖ್ಯೆ ತುಂಬಾನೇ ದೊಡ್ಡದಾಗಿರುತ್ತೆ, ಆದರೆ ಅಲ್ಲಿ ಸುದೀರ್ಘ ಕಾಲ ಉಳಿಯೋರು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಅದರಲ್ಲೂ ಕನ್ನಡ ಚಿತ್ರರಂಗದಂತಹ ಸೀಮಿತ ಮಾರುಕಟ್ಟೆಯ ಪರಿಮಿತಿಯಲ್ಲಿ ಕೆಲವೊಂದು ನಾಯಕ ನಟರುಗಳು ಸಾಕಷ್ಟು ದಶಕಗಳು ನೆಲೆ ನಿಂತಾಗ ಇಲ್ಲಿಗೆ ಹೆಚ್ಚು ಬಂದು ಹೋಗ್ತಾ ಇದ್ದವರು ಬೇರೆ ಬೇರೆ ಭಾಷೆಗಳ ಕೆಲವೊಂದು ಪ್ರಸಿದ್ಧ ಚಿತ್ರನಟಿಯರು, ಚಿತ್ರನಟರು ಅಥವಾ ಚಿತ್ರವೊಂದಕ್ಕೆ ಅಂತ ನಮ್ಮ ನಿರ್ಮಾಪಕರುಗಳು ಕರೆತರ್ತಾ ಇದ್ದ ಕೆಲವೊಂದು ಪ್ರಭಾಷಾ ಬೊಂಬೆಗಳು. ಇಂತಹ ಅವರ ಮಧ್ಯದಲ್ಲಿ ಇಲ್ಲಿ ನೂರಾರು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಸಿಕರ ಹೃದಯದಲ್ಲಿ ನೆಲೆ ನಿಂತ ಕೆಲವೊಂದು ಕಲಾವಿದರು ನಿಜಕ್ಕೂ ಅಭಿನಂದನಾರ್ಹರು. ಕನ್ನಡದ ಸ್ಥಳೀಯ ಪ್ರತಿಭೆಗಳು ಡಾಕ್ಟರ್ ವಿಷ್ಣುವರ್ಧನ್, ಶ್ರುತಿ ಮತ್ತು ಉಪೇಂದ್ರ, ಇವರ ಹುಟ್ಟುಹಬ್ಬ ವಿಶೇಷ ಇವತ್ತು. ಅದರಲ್ಲೂ ಈಗ ಸದ್ಯಕ್ಕೆ ನಾವು ನಿಮ್ಮ ಇಷ್ಟದ ಹಾಡುಗಳ ಈ ಸಾಲು ನಿಮಗಾಗಿ ಮೂಡಿ ಬರ್ತಾ ಇರುವಂತಹ ಈ ಹಾಡುಗಳ ಕಾರ್ಯಕ್ರಮ ಸಖತ್ ಸಾಂಗ್ಸ್ ಅಲ್ಲಿ ನಾವು ಮಾತಾಡ್ತಾ ಇರೋದು ಶ್ರುತಿ ಮತ್ತು ಉಪೇಂದ್ರ ಅವರ ಬಗ್ಗೆ. ಹಾಗಿದ್ರೆ ವಿಷ್ಣುವರ್ಧನ್ ಅಂದರೆ ಅದಕ್ಕೆ ಗೊತ್ತು ಎಲ್ಲರಿಗೂ, ಜಾಸ್ತಿ ತುಂಬ ನಾವೆಲ್ಲ ಮರೆಯಕ್ಕಾಗದಿರುವಂತಹ ಹಾಡುಗಳನ್ನು ಸಿನಿಮಾಗಳನ್ನು ಕೊಟ್ಟವರು ಈ ಎಲ್ಲರೂ. ಆದರೂ ಕೂಡ ಅವರನ್ನು 10 ಗಂಟೆಯಿಂದ 11 ಗಂಟೆಯ ಸಿನಿ ಚಿಟ್ಟೆಯಲ್ಲಿ ನಾವು ಅವರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ವಿಷ್ಣುವರ್ಧನ್ ಅವ್ರ ಬಗ್ಗೆ. ಈಗ ಸಖತ್ ಸಾಂಗ್ಸ್ ಅಲ್ಲಿ ನಾವು ಮಾತಾಡ್ತಾ ಇರೋದು ಶ್ರುತಿ ಮತ್ತು ಉಪೇಂದ್ರ ಅವ್ರ ಬಗ್ಗೆ. ಸ್ಥಳೀಯ ಬಹುಮುಖ

ಶ್ರುತಿಯವರು ಹುಟ್ಟಿದ್ದು 1975 ಸೆಪ್ಟೆಂಬರ್ 18 ಶ್ರುತಿಯವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೀವಿ. ನಿಮ್ಮಿಷ್ಟದ ಹಾಡುಗಳಿಗಾಗಿ ನೀವು ಕೂಡ ಸಂದೇಶನ ತಲುಪಿಸಿ ಇವತ್ತು ವಿಶೇಷ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಸಾಧ್ಯವಾದ್ರೆ ನಿಮ್ಮ ಕೋರಿಕೆಗಳು ಕೂಡ ಈ ನಟಿ ನಟ ನಟಿಯರಿಗೆ ಸಂಬಂಧಿಸಿದ್ದಿರಲಿ, ಉಪೇಂದ್ರ ಅಥವಾ ಶ್ರುತಿಯವರಿಗೆ ಸಂಬಂಧಿಸಿದ್ದಿರಲಿ ಅನ್ನೋದು ನನ್ನ ಕೋರಿಕೆ. ಸೂಪರ್ ಹಾಡುಗಳು, ಧನ್ಯವಾದಗಳು ಅಂತ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಅನಂತಕುಮಾರ್ ಅವರು ಸಂದೇಶ ಕಳಿಸಿದ್ರೆ, ಸಿಂಧನೂರು ಸುರೇಶ್ ಬಿಳಟಗಿ, ಸುಧಾ, ಜಯಶ್ರೀ, ಸುನಿಲ್, ನಾಗರತ್ನ, ರಾಜಾಜಿನಗರದಿಂದ, ಎಚ್ ಬಿ ಜಯರಾಮ್, ಪ್ರಶಾಂತಿ ಜಯರಾಮ್, ಶಂಕರ್ ಜಗ್ಲಿ, ಮಂಡಿಕಲ್ ಕೃಪಾ, ಉಮೇಶ್ ಕಲಬುರಗಿ ಜಿಲ್ಲೆಯಿಂದ, ಧರ್ಮಣ್ಣ ದನ್ನಿ, ಮತ್ತೆ ಒಂದಾಣು ನಮಗೋಸ್ಕರ ಅಂತ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಪುಟ್ಟರಾಜು ಎಂಪಿ ದಿಬ್ಬದಿಂದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ರಿಗೂ ಅಂತ ಮೋಹನ ನಳಿನ ಅರ್ಶಿನಕುಂಟೆಯಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಅವ್ರ ಜೊತೆಗೆ ಅನಂತಕುಮಾರ್ ಅರಸು, ಸೌಭಾಗ್ಯ ರಾಜನ್ ಕುಂಟೆ, ಮತ್ತೆ ಇನ್ಯಾರು ನಂಬರ್ ಎಂಡಿಂಗ್ ವಿತ್ ಯಾರಿಯವರು ನಂಬರ್ ಎಂಡಿಂಗ್ ವಿತ್ 1137 ದಯವಿಟ್ಟು ನಿಮ್ಮ ಹೆಸರಿನ ಜೊತೆಲಿ ನಿಮ್ಮ ಸಂದೇಶ ತಲುಪಲಿ. ಮಂಜುನಾಥ್ ಬಿ ಕೆ ಬಸವನಹಳ್ಳಿಯಿಂದ, ಮತ್ತೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿದರೆ, ಅನುಶ್ರೀ, ತನುಶ್ರೀ, ಎನ್ ಜಿ ಬಸವರಾಜು, ಮುಕುಂದ, ರೂಪ, ರಮೇಶ್ ಮಠ್, ಕೋರ್ಮಂಗ್ಲದಿಂದ ಸಂದೇಶನ ಕಳಿಸಿದರೆ. ಇವರೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಾಧ್ಯವಾದಷ್ಟು ಶ್ರುತಿ ಮತ್ತೆ ಉಪೇಂದ್ರ ಅವರ ಚಿತ್ರಗಳ ಹಾಡುಗಳ ಕೋರಿಕೆ ಇದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಅಂತ ಅನ್ಸುತ್ತೆ. ಈ ಕೋರಿಕೆ ನಿಮ್ಮಲ್ಲಿ ನನ್ನ ಕೋರಿಕೆ ಅಂತ ಹೇಳ್ತಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

9:11 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಖತ್ ಸಾಂಗ್ಸ್ ಅಲ್ಲಿ ನೀವು ಇವತ್ತು ಶ್ರುತಿ ಮತ್ತೆ ಉಪೇಂದ್ರ ಅವರ ಹಾಡುಗಳನ್ನ ನಿಮ್ಮ ರಿಕ್ವೆಸ್ಟ್ ಅಲ್ಲೇ ಕೇಳ್ತಾ ಇದ್ರೆ ನಿಮ್ಮ ಇಷ್ಟದ ಹಾಡುಗಳನ್ನೇ ಪ್ರಸಾರಿಸ್ತಾ ಇದೀವಿ. ಉಪೇಂದ್ರ ಕೂಡ ಕನ್ನಡ ಚಿತ್ರರಂಗದ ವಿಶಿಷ್ಟ ಚಿಂತಕ, ಹಲವು ವಿಭಿನ್ನ ಮುಖ, ವಿಭಿನ್ನ ನಿಲುವುಗಳ ನಟ, ನಿರ್ಮಾಪಕ ಮತ್ತೆ ನಿರ್ದೇಶಕ ಕೂಡ ಹೌದು. ಇಷ್ಟು ಅಷ್ಟೇ ಅಲ್ಲದೆ ಚಲನಚಿತ್ರವು ಜನಸಾಮಾನ್ಯ ಮಾಧ್ಯಮ ಅನ್ನೋ ದೃಷ್ಟಿಯಲ್ಲಿ ಒಬ್ಬ ಸೃಜನಶೀಲ ಚಿತ್ರಕಥಾ ಲೇಖಕ ಕೂಡ ಹೌದು, ಹಾಡು ಬರಹಗಾರ. ಹೀಗೆ ಉಪೇಂದ್ರ ಅವರ ಬಗ್ಗೆ ಸಾಕಷ್ಟು ವರ್ಣನೆಗಳು ನಮಗೆ ಸಿಗುತ್ತೆ. ಒಂದ್ ರೀತಿಯಲ್ಲಿ ಉಪೇಂದ್ರ ಹುಚ್ಚು ಮನಸ್ಸಿನ ನೂರಾರು ಮುಖಗಳನ್ನ ತೆರೆ ಮೇಲೆ ಸಾಮಾನ್ಯರಿಗೆ ರುಚಿಸುವ ಹಾಗೆ ತೆರೆದಿಟ್ಟವರು. ಕುಂದಾಪುರದ ಹತ್ತಿರದ ಕೋಟೇಶ್ವರದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಕೋಟೇಶ್ವರ ಈಗ ಉಪೇಂದ್ರನಾಗಿ ಭಾರತದಲ್ಲಿ ಜನಪ್ರಿಯ ನಟನಾಗಿ ಕಲಾವಿದರಾಗಿ ಹೆಸರು ಮಾಡಿದ್ದಾರೆ. ಕನ್ನಡದ ನಿರ್ಮಾಪಕರೆಲ್ಲ ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳು ಯಾವುವು ಬಿಡುಗಡೆ ಯಾಕತ್ತೆ ಅಂತ ರಿಮೇಕ್ ಮಾಡಲಕ್ಕೆ ಕಾಯ್ತಿದ್ರೆ, ಅಲ್ಲಿನ ನಿರ್ಮಾಪಕರೆಲ್ಲ ಉಪೇಂದ್ರ ಅವರ ಚಿತ್ರಗಳನ್ನ ತಮ್ಮ ಭಾಷೆಗೆ ಡಬ್ ಮಾಡಿ ಚಿತ್ರ ಬಿಡುಗಡೆ ಮಾಡೋದಕ್ಕೆ ಕಾಯ್ತಾ ಇರ್ತಿದ್ರಂತೆ. ಇವತ್ತು ಶ್ರುತಿ ಮತ್ತೆ ಉಪೇಂದ್ರ ಇವರಿಬ್ಬರ ಜನ್ಮದಿನದ ವಿಶೇಷ ಕಾರ್ಯಕ್ರಮ ಸಖತ್ ಸಾಂಗ್ಸ್ ಅಲ್ಲಿ ನೀವು ಕೇಳ್ತಾ ಇರೋದು ನಿಮ್ಮಿಷ್ಟದ ಹಾಡುಗಳನ್ನ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶನ ಕಳಿಸಿದರೆ ಸುನೀಲ್ ಕುಮಾರ್ ಮತ್ತೆ ಜೊತೆಗೆ ಸಂದೇಶನ ಕಳಿಸಿದವರು ಯಾರು ಇವರು, ಸುಮಿತ್ರಾ ಕೆಂಪರಾಜು ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಗಾನಸಮ್ಮ ಪಟ್ಟಸೋಮನಹಳ್ಳಿಯಿಂದ ತಿಪ್ಟೂರಿಂದ ಕೃಷ್ಣಮೂರ್ತಿ ಅವರು ಒಂದು ಹಾಡು ಕೇಳಿಸ್ರಿ ನಮಗೋಸ್ಕರ ಅಂತ ಸಂದೇಶನ ಕಳಿಸಿದವರು ಯಾರು ಇವರು, ನಿಮ್ಮ ಹೆಸರನ್ನ ದಯವಿಟ್ಟು ನಿಮ್ಮ ಸಂದೇಶದ ಜೊತೆಲಿ ತಲುಪಿಸಿ. 5284 ಲಾಸ್ಟ್ ನಂಬರ್. ಎನ್ ಜಿ ಬಸವರಾಜು ಜೊತೆಗೆ ಅಲ್ತಾಫ್ ಹುಸೈರೈ ಸೈಫುಲ್ಲಾ ಅವರು ಕೂಡ ಸಂದೇಶನ ಕಳಿಸಿದರೆ ಅವರೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ 3.

ಶ್ರುತಿಯವರ ನಟನೆಯ ಸೂಪರ್ ಹಿಟ್ ಗೀತೆಯನ್ನ ಕೇಳ್ತಾ ಇದ್ರಿ, ಹಂಸವೇ ಹಂಸವೇ ಹಾಡನ್ನ ಕೇಳ್ತಾ. ಇವತ್ತು ನನ್ನ ಬ್ಯಾಕ್ಗ್ರೌಂಡ್ ಅಲ್ಲೂ ಕೂಡ ಇದೇ ಹಾಡಿನ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ ನೀವು ಕೇಳ್ತಾ ಇರಿ. ಸಮಯ 9:23. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಚಿತ್ರ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಚಿತ್ರ ಕಥೆಗಾರರಿಗೆ ಹೊಳೆಯೋದು ನಾಯಕ ನಟಿಯರನ್ನು ಅಳಿಸೋದು, ಲಕ್ಷಣವಾದ ಹೆಣ್ಮಕ್ಕಳನ್ನು ಅಳಿಸಿ ಬದುಕಲ್ಲಿ, ಅದರಲ್ಲೂ ಹೆಣ್ಮಕ್ಕಳ ಬದುಕಲ್ಲಿ ತುಂಬಿರೋ ದುಃಖದ ಕಥೆಗಳಿಗೆ ಒಂದಿಷ್ಟು ಬಣ್ಣ ಕೊಟ್ಟು ಜನರ ಭಾವನೆಗಳನ್ನು ಆಳದಲ್ಲಿ ತಟ್ಟಿ ಸ್ಪಂದಿಸೋದು ಅಂದರೆ ಚಿತ್ರ ನಿರ್ದೇಶಕರಿಗೆ ಎಲ್ಲಿಲ್ಲದ ಖುಷಿಯಂತೆ. ಹೀಗೆ ನಟಿಯರನ್ನು ಅಳಿಸಿ ನಿರ್ಮಿತವಾದ ಚಿತ್ರಗಳ ನಾಯಕಿ ಸ್ಥಾನಕ್ಕೆ ಯಾವಾಗಲೂ ಪ್ರಥಮ ಆಯ್ಕೆ ಅನಿಸಿದವರು ಶ್ರುತಿ. ಅವತ್ತಿನ ದಿನಗಳಲ್ಲಿ ಮೂಡಿಬಂದ ಚಿತ್ರಲೇಖ, ರಂಜಿತಾ, ಮುದ್ದಿನ ಮಾವ, ಹೆತ್ತ ಕರುಳು, ತಾಯಿಯಿಲ್ಲದ ತವರು, ಕರ್ಪೂರದ ಗೊಂಬೆ, ತವರಿನ ತೊಟ್ಟಿಲು, ಹೀಗೆ ಆ ಚಿತ್ರಗಳ ಸಾಲಲ್ಲಿ ಹಲವಾರು ವರ್ಷಗಳ ಚಿತ್ರಗಳ ಶ್ರುತಿಯವರ ಅಳುವಿನ ಸುರಿಮಳೆಯೇ ಅದು. ರವಿಚಂದ್ರನ್ನ ರಸಿಕತನದ ರಸಿಕ, ಕಾಲೇಜು ಹುಡುಗಿಯಾಗಿ ಕಾದಂಬರಿ, ನಾರಾಯಣ್ ಮತ್ತು ಜಗ್ಗೇಶ್ ಜೊತೆಗೆ ಕೆಲವೊಂದು ಹಾಸ್ಯ ಚಿತ್ರಗಳಲ್ಲಿ ನಟಿಸಿದ್ದು ಬಿಟ್ಟರೆ ಶ್ರುತಿ ಹೆಚ್ಚು ನಟಿಸಿದ್ದು ಇಂಥದ್ದೇ ಪಾತ್ರಗಳಲ್ಲಿ ಅಂತ ಹೇಳ್ಬೋದು. ಸಮಯ 9:24. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಪ್ರಿಯಾಂಕಾ ರಾಯಚೂರಿನ ಸಂದೇಶನ ಕಳಿಸಿದರೆ ಅವ್ರ ಜೊತೆಗೆ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಪದ್ಮಜಾ ಶರತ್ ಬಿಡೆಯವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಮೀರಾ ಗುರುರಾಜ್ ನಿಖಿಲ್ ಅರಸೀಕೆರೆಯಿಂದ ಅವರ ಜೊತೆಗೆ ಶ್ರುತಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಅಂತ, ಶ್ರುತಿ ಉಪೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಸಂದೇಶನ ಕಳಿಸಿದರೆ, ಇವರ ಹೆಸರನ್ನು ಕಳಿಸಿಲ್ಲ, ನಿಮ್ಮ ಹೆಸರನ್ನು ಕಳಿಸಿದ್ರೆ ಮಾತ್ರ ನೀವು ಯಾರು ಹುಟ್ಟುಹಬ್ಬದ ಶುಭಾಶಯ ಹೇಳ್ತಿದ್ದೀರಾ ಅಂತ ಹೇಳಕ್ ಸಾಧ್ಯ ಆಗತ್ತೆ. ಇಲ್ಲದೇ ಇದ್ರೆ ಇಲ್ಲ, ನಿಮ್ಮ ನಂಬರ್ ಎಂಡ್ ಆಗ್ತಾ ಇದೆ 9418 ಇಂದ. ಐನೂರಿನ ಬನ್ಹಟ್ಟಿ, ಮುಮ್ತಾಜ್ ಬನ್ಹಟ್ಟಿ, ನಿಮ್ಮ ಸಂದೇಶ ಕೂಡ ತಲುಪಿದೆ. ಜೊತೆಗೆ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ

ಹಾಸನದಿಂದ ಸಂದೇಶನ ಕಳಿಸಿದ್ರೆ, ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಇಂದ ಅರುಣಾ ಮೈತ್ರಿ ಅವರು ಸಂದೇಶನ ಕಳಿಸಿದ್ರೆ, ಚಂದಾಪುರದಿಂದ ಜಯಲಕ್ಷ್ಮಿ, ನಾಗೇಶ್ ಕುಮಾರ್, ಮಹೇಶ್ ಹೊಸೂರು ಶಿಕಾರಿಪುರದಿಂದ ಮತ್ತೆ ಸಂದೇಶನ ಕಳಿಸಿದವರು ಸುಪ್ರೀತಾ, ಸನ್ನಿಧಿ, ಅನುಶ್ರೀ, ತನುಶ್ರೀ, ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.

ಸಮಯ ಸರಿಯಾಗಿ 9:33 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಉಪೇಂದ್ರ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಶ್ರುತಿಯವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ನಾವಿದ್ದೀವಿ. ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮ ರಿಕ್ವೆಸ್ಟ್ ಗಳು ಕೂಡ ಸಾಕಷ್ಟು ಹರಿದು ಬಂದಿದೆ. ಅನಂತ ಶ್ರೀಧರ್ ಮೂಡಲ ವಿಠಲಾಪುರದಿಂದ ಪದ್ಮಾ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ ಚಂದಾಪುರದಿಂದ ಜಯಲಕ್ಷ್ಮಿ, ಹೊಸೂರು ಶಿಕಾರಿಪುರದಿಂದ ಒಂದು ಹಾಡು ನಮಗೋಸ್ಕರ ಅಂತ ಮಹೇಶ್ ಅವರು ಸಂದೇಶನ ಕಳಿಸಿ ಕೇಳ್ತಾ ಇದ್ದಾರೆ. ಅವರ ಜೊತೆಗೆ ಸಂದೇಶನ ಕಳಿಸಿದವರಲ್ಲಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಮತ್ತು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ ಅನಂತರಾಜು ಅನಿತಾ ಅವರು ಸಂದೇಶನ ಕಳಿಸಿದರೆ, ಅತಿನೈ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಮತ್ತು ಸುಧಾ ಬೂದಿಹಾಳ್ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರದಿಂದ ಸತೀಶ್ ಎನ್ಎಚ್ ಅವರ ಸಂದೇಶ ತಲುಪಿದೆ, ಕಿಶನ್ ರೋಷನ್ ಶುಭರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ. ಎಫ್ಎಂ ರೈನ್ಬೋ ಕೇಳುಗರೆಲ್ಲರಿಗೂ ಕೂಡ ಒಳ್ಳೆಯ ದಿನ ಆಗಲಿ.

ಇವತ್ತು ದಿಗ್ಗಜರ ಹುಟ್ಟುಹಬ್ಬದ ಆಚರಣೆಯಲ್ಲಿದ್ದೀವಿ ಅಂತ ಸಂದೇಶನ ಕಳಿಸಿದವರು ಪಲ್ಲವಿಗೌಡ ಮೈಸೂರಿಂದ, ಮತ್ತೆ ವಿಜಯಪುರದಿಂದ ಮುತ್ತು ಸಾಕ್ಷಿ ಅವರು ಸಂದೇಶನ ಕಳಿಸಿದ್ದಾರೆ. ಹಿತೇಂದ್ರ ದಾಸ್ ಅಸ್ಸಾಮಿಂದ ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಭೋಪಾ ವೆಂಕಟೇಶ್ ಅವರ ಸಂದೇಶ ಕೂಡ ತಲುಪಿದೆ ನಾಗಭೂಷಣ್ ಬೇಲೂರಿಂದ. ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ರಾಮ್ಪುರದಿಂದ ಶ್ವೇತಾ ಉದಯ ಅವರು ಸಂದೇಶನ ಕಳಿಸಿದ್ದಾರೆ. ಅನಂತನ ಅವಾಂತರ ಚಿತ್ರಕ್ಕೆ ನಿರ್ದೇಶಕ ಕಾಶಿನಾಥ್ ಅವರಿಗೆ ಸಹಾಯಕರಾಗಿ ಚಿತ್ರೋದ್ಯಮದಲ್ಲಿ ಚಿಕ್ಕ ರೀತಿಯಲ್ಲಿ ಬಂದವರು ಉಪೇಂದ್ರ. ಇವತ್ತು ಚಿತ್ರೋದ್ಯಮದಲ್ಲಿ ತ್ರಿವಿಕ್ರಮನಾಗಿ ಬೆಳೆದು ನಿಂತಿದ್ದಾರೆ. ಸಹಾಯಕ ನಿರ್ದೇಶಕರಾಗಿದ್ದವರು ಸಂಭಾಷಣೆ ಮತ್ತು ಹಾಡುಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಹಲವು ಚಿತ್ರಗಳ ಪುಟ್ಟ ಪುಟ್ಟ ಪಾತ್ರಗಳಲ್ಲೂ ಕೂಡ ಬಂದು ಹೋದರು. ಒಂದು ದಿನ ತರ್ಲೆ ನನ್ನ ಮಗ ಚಿತ್ರನ ನಿರ್ದೇಶಿಸಿ ನಮ್ಮ ಜಗ್ಗೇಶ್ ಅವರನ್ನು ನಾಯಕ ನಟರನ್ನಾಗಿ ಆಗಿಸಿದ್ರು. ಅವರ ಚಿತ್ರದಿಂದ ಕನ್ನಡಕ್ಕೆ ದೊರೆತ ಕಲಾವಿದರು ಹಲವಾರು. ಈ ಎರಡೂ ಚಿತ್ರಗಳು ತಾರಾಮೌಲ್ಯವಿಲ್ಲದೇ ಇದ್ರೂ ಯಶಸ್ಸನ್ನು ಗಳಿಸಿದ್ದು ಉಪೇಂದ್ರ ಅವರ ಹೊಸತನದ ನಿರೂಪಣೆಯಿಂದ ಅಂತಾನೆ ಹೇಳಬಹುದು. ಉಪೇಂದ್ರ ಅವರ ಓಂ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು. ಕರ್ನಾಟಕದಲ್ಲಿನ ಭೂಗತ ಚಟುವಟಿಕೆಗಳ ಆಳವನ್ನು ಗುರುತಿಸೋ ಆ ಚಿತ್ರ ಪ್ರೇಕ್ಷಕರ ಮೈ ಜುಮ್ಮೆನ್ಸಂತೆ ಮಾಡೋದು ಹಿಂದೆ ಅಂಥ ಚಿತ್ರದಲ್ಲಿ ಯಶಸ್ವಿಯಾದ ಅಂಬರೀಶ್ ಉಪೇಂದ್ರ ಅವರ ಮೂಲಕ ಆಪರೇಷನ್ ಹಂತದಲ್ಲಿ ಮೂಡಿದ್ರು. ಬುದ್ಧಿವಂತರಿಗೆ ಮಾತ್ರ ಅಂತ ಮೂಡಿಬಂದ ಎ ಅನ್ನೋ ಚಿತ್ರ, ಅದರ ಪ್ರಚಾರದ ರೀತಿಯಿಂದ ಹಿಡಿದು ಚಿತ್ರಕಥೆ, ನಿರೂಪಣೆ, ನಿರ್ದೇಶನ ಇವೆಲ್ಲವುಗಳಲ್ಲೂ ಹೊಸತನ ತುಂಬಿತ್ತು. ಜೊತೆಗೆ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಪ್ರಚಾರ ತಂತ್ರ ಮತ್ತು ಚಿತ್ರದಲ್ಲಿನ ಹೊಸತನ ಎಲ್ಲೋ ಒಂದು ಕಡೆ ಕನ್ನಡಿಗರಲ್ಲಿ ಈ ಚಿತ್ರ ನೋಡದೇ ಇದ್ರೆ ಅಯ್ಯೋ ನಾನು ಬುದ್ಧಿವಂತನೇ ಅಲ್ವೇನೋ ಅನ್ನೋ ಒಂದು ಸುಪ್ತ ಅಂದರೆ ಒಳಗಡೆ ಇರೋ ಅಹಂ ಅಂತ ಹೇಳ್ತಿರಲ್ಲ, ಅದನ್ನು ಕೆರಳಿಸಿ ಅವರನ್ನು ಸಾಕಷ್ಟು ಬಾರಿ ಚಿತ್ರಮಂದಿರಕ್ಕೆ ಬರೋ ಹಂಗೆ ಮಾಡಿದ್ದು ಇದೇ. ನಮ್ಮ ಉಪ್ಪಿಗಿಂತ ರುಚಿ ಬೇರೆ ಯಾವುದಿದೆ ಹೇಳಿ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಆಕಾಶವಾಣಿ ಎಫ್ಎಂ ರೇನ್ಬೋ,
2: ಒಂಥರ ಏಕತಾನತೆಯ ಪಾತ್ರಗಳು ದುಡಿಯೋ ಕಲಾವಿದರಿಗೆ ಅನಿವಾರ್ಯ. ಹಾಗೆನ್ ಮಾತ್ರಕ್ಕೆ ಅದು ಅವರಿಗಿರೋ ಸೀಮಿತ ಸಾಮರ್ಥ್ಯ ಅಂತೇನಲ್ಲ. ಈ ಮಾತು ಶ್ರುತಿಯವರಿಗೆ ಹೆಚ್ಚು ಅನ್ವಯಿಸುತ್ತೆ. ಡಾಕ್ಟರ್ ಅಶೋಕ್ ಪೈ ಅವರ ಕಥೆಯನ್ನ ಆಧರಿಸಿದ ಸುರೇಶ್ ಅಬ್ಲಿಕರ್ ನಿರ್ದೇಶನದ ಆಘಾತ ಕೆ ಬಾಲಚಂದರ್ ಅವರು ನಿರ್ದೇಶಿಸಿ ತಮಿಳು ಚಿತ್ರರಂಗದಲ್ಲಿ ಶ್ರೇಷ್ಠ ನಟಿ ಪ್ರಶಸ್ತಿ ತಂದುಕೊಟ್ಟ ಕಲ್ಕಿ, ವಿಷ್ಣುವರ್ಧನ್ ಜೊತೆ ನಟಿಸಿದ ವೀರಪ್ಪನಾಯಕ, ಸೂರಪ್ಪ, ಕವಿತಾ ಲಂಕೇಶ್ ಅವರ ಅವ್ವ, ರಾಷ್ಟ ಪ್ರಶಸ್ತಿ ವಿಜೇತ ಪುಟ್ಟಕನ ಹೈವೇ, ಹೀಗೆ ಅನೇಕವು ಶ್ರುತಿಯವರಿಗಿರುವ ಅಭಿನಯ ಶಕ್ತಿಯನ್ನು ಹೇಳುತ್ತೆ. ರಾಮಶಮ ಭಾಮ ಚಿತ್ರದಲ್ಲಿ ಕಮಲಾ ಹಾಸನ್ ಅವರ ಜೊತೆ ಸರಿಸಮನಾಗಿ ನಟಿಸಿ ಸುಂದರವಾಗಿ ಲೀಲಾಜಾಲವಾಗಿ ನಟಿಸಿದ್ದು ಶ್ರುತಿಯವರ ನಟನಾ ಸಾಮರ್ಥ್ಯವನ್ನು ಮತ್ತಷ್ಟು ಹೇಳುತ್ತೆ. ತಾವೇ ನಿರ್ಮಿಸಿದ ಗಟ್ಟಿಮೇಳ ಚಿತ್ರದಲ್ಲಿ ಚಿತ್ರಕಥೆಗೂ ಅವರು ಸಾಕಷ್ಟು ಕೆಲಸ ಮಾಡಿದ್ರು ಅನ್ನೋದು ಕೂಡ ಕೇಳಿಬರುತ್ತೆ. ಸಾಕಷ್ಟು ಜನರ ಸಂದೇಶ ಈಗಾಗಲೇ ನಮಗೆ ತಲುಪಿ ಆಗಿದೆ. ನಮಗೆ ವಿಷ್ಣುವರ್ಧನ್ ಕಂಡ್ರೆ ತುಂಬಾ ಇಷ್ಟ ಅಂತ ಖಂಡಿತ 10-11 ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡ್ತೀವಿ ನಾವು. ಲಕ್ಷ್ಮೀ, ರಾಧಾ, ಸೋನು, ಭವ್ಯ ಅವರು ಸಂದೇಶನ ಕಳಿಸಿದರೆ, ಅರುಣ, ಅಂಜು, ವಜ್ರ ಅವರು ಮತ್ತೆ ಹಳೆಬ್ಯಾತಿಯಿಂದ ಷಣ್ಮುಖ ಅವರು ಸಂದೇಶನ ಕಳಿಸಿದರೆ, ನಾಗೇಂದ್ರ ತಾವರೆಕೆರೆಯಿಂದ ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕುಂಬಾರ ಅವರು, ಅವರ ಜೊತೆಗೆ ಯಾರು ಇವರು ಸಂದೇಶನ ಕಳಿಸಿದವರು, ಚಿದಾನಂದ ಅವರು ಟಿಬಿ ಸರ್ಕಲ್ನಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ವಿನಿತಾ, ರವಿ, ಕಬಾಡಿ, ಇಂದ್ರ, ವೆಂಕಟೇಶ್, ರವಿ, ಕಿಶನ್, ಹರ್ಷ ಅವರು ಕೂಡ ಸಂದೇಶನ ಕಳಿಸಿದರೆ, ತುಂಬಾ ಒಳ್ಳೆ ಹಾಡುಗಳನ್ನ ಕೇಳಿಸಿದ್ರಿ, ಧನ್ಯವಾದಗಳು ಅಂತ. ಹೆಬ್ಬಾಳದ ರಮೇಶ್ ಅವರು, ಶ್ವೇತಾ ಹೆಸರು ಸುಳ್ಯದಿಂದ ಸಂದೇಶನ ಕಳಿಸಿದರೆ, ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ 9:57 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ಹುಟ್ಟುಹಬ್ಬಗಳ ಸಾಲಗಳಲ್ಲಿ ಸಮಯ ಸಾಕಾಗ್ತಾ ಇಲ್ಲ. ಉಪೇಂದ್ರ ಚಿತ್ರ ಕೂಡ ಮನೋಜ್ಞ ನಿರೂಪಣೆಯದು, ಒಂದು ಸಾಮಾನ್ಯ ಮನರಂಜನೆಯ ಕಥೆಯನ್ನ ಇಟ್ಕೊಂಡು ಎಲ್ಲೋ ಒಂದು ರೀತಿಯ ಆಧ್ಯಾತ್ಮಿಕ ಅಂಶಗಳಾದ ನಾನು ಅನ್ನೋದನ್ನ ಒಂದು ಪಾತ್ರ ಮತ್ತೆ ಅಂತರ್ಮುಖದಲ್ಲಿ ಹುಡುಕ್ತಾ ಹಲವು ದ್ವಂದ್ವಗಳಲ್ಲಿ ಸಿಲುಕಿ ಯಾವುದು ಒಳ್ಳೆಯದು ಯಾವುದು ಅಲ್ಲ ಅನ್ನುವಂತಹ ನೆಲೆಯಲ್ಲಿ ಸರಾಗವಾಗಿ ಹರಿಸಿ ಪ್ರೇಕ್ಷಕರಿಗೆ ಮುದ ನೀಡುವ ಎಲ್ಲ ರೀತಿಯ ಮನೋರಂಜನೆಯನ್ನು ಇಟ್ಟ ಉಪೇಂದ್ರ ಅವರ ಚಾಕಚಕ್ಯತೆ ಅಸಾಮಾನ್ಯವಾದದ್ದು ಅಂತಾನೆ ಹೇಳಬಹುದು. ಉಪ್ಪಿಟ್ಟು ಚಿತ್ರ ನಾನು ಅನ್ನೋ ಚಿಂತನೆಯಿಂದ ನೀನು ಅಂದ್ರೆ ಏನು ಅನ್ನೋ ಚಿಂತನೆ ಕಡೆಗೆ ತಿರುಗಿಸುತ್ತೆ. ಜೊತೆಗೆ ಈ ಕ್ಷಣದಲ್ಲಿ ಇದ್ದದನ್ನ ಇದ್ದ ಹಾಗೆ ನೋಡೋದು, ಮನಸ್ಸನ್ನ ವರ್ತಮಾನದಲ್ಲಿ ಜಾಗೃತವಾಗಿ ಇಟ್ಕೊಳ್ಳೋದು ಮುಖ್ಯ ಅಂತ ಉಪೇಂದ್ರ ಹೇಳ್ಕೊಡ್ತಾರೆ. ಉಪೇಂದ್ರ ಅವರು ಇಷ್ಟೇ ಅಲ್ಲದೆ ರಾಜಕೀಯದಲ್ಲೂ ಕೂಡ ಬೆಳೆದವರು. ಸಮಯ 9:58 ಆಗ್ತಾ ಇದೆ. ಉಪೇಂದ್ರ ಅವರಿಗೆ, ಶ್ರುತಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಶಕುಂತಲಾ ಶಂಕರ್ ಮಂಡ್ಯದಿಂದ ಉಪೇಂದ್ರ ಅವರ ಹಾಡುಗಳು ಕೇಳಿ ಖುಷಿಯಾಯಿತು. ಶ್ರುತಿ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಪ್ರದೀಪ್ ಕುಟುಂಬನೇ ಅವರು ಸಂದೇಶನ ಕಳಿಸಿದರೆ, ನಿಮ್ಮೆಲ್ಲರಿಗೂ ಆನಂದ್ ಅವರು ಇಳ್ಕಲ್ಲಿಂದ ಸಂದೇಶನ ಕಳಿಸಿದರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸಖತ್ ಸಾಂಗ್ಸ್. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸಮಯ ಸರಿಯಾಗಿ 10:03 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಚಿರ ಯುವಕ ಅಂದ್ರೆ ಅದು ವಿಷ್ಣುವರ್ಧನ್. ಒಂದು ಸಮೀಕ್ಷೆಯ ಪ್ರಕಾರ ಪ್ರಪಂಚದಲ್ಲಿ ಯಾವುದೇ ಕ್ಯಾಮರಾಗಳಲ್ಲೂ ಫೋಟೋ ತೆಗೆದ್ರೆ ಅಥವಾ ವಿಡಿಯೋ ಮಾಡಿದ್ರೆ ಅತ್ಯಂತ ಸುಂದರಾಂಗ ನಟ ಅನ್ನಿಸಿದವರು ವಿಷ್ಣುವರ್ಧನ್ ಅವರಂತೆ. ಆ ಕಾಲದ ಯುವತಿಯರಿಗೆ ಮೋಡಿ ಮಾಡಿದ ನಾಯಕ ನಟ ಅಂತಾನೆ ಹೇಳ್ಬೋದು ವಿಷ್ಣುವರ್ಧನ್ ಅವರ. 18 ಸೆಪ್ಟೆಂಬರ್ ಅವರ ಹುಟ್ಟುಹಬ್ಬದ ವಿಶೇಷ ಕೂಡ ಹೌದು. ಚಿತ್ರರಂಗದಲ್ಲಿ ಇವರ ಸೌಂದರ್ಯ, ಕೆಲವೊಂದು ವಿಶಿಷ್ಟ ಪಾತ್ರಗಳು ಮತ್ತೆ ಶಿಸ್ತಿನ ಕಾರ್ಯನಿರ್ವಹಣೆ, ವಿಷ್ಣುವರ್ಧನ್ ಅವರು ಎಲ್ಲದಕ್ಕೂ ಹೆಸರಾಗಿದ್ರು. ಚಿತ್ರರಂಗ ಅನ್ನೋ ಒಂದು ಬಹುದೊಡ್ಡ ಸಾಗರದಲ್ಲಿ ಅನೇಕ ಜನ ತಮ್ಮ ಪ್ರತಿಭೆ ಮತ್ತೆ ಇನ್ನೊಂದಷ್ಟು ಸಾಮರ್ಥ್ಯಗಳಿಂದ ಹೆಸರು ಮಾಡಿದ್ದಾರೆ. ಆದರೆ ಕೆಲವೊಂದು ಕಲಾವಿದರು ಯಾವುದೇ ರೀತಿಯ ಪ್ರಮುಖ ಪಾತ್ರಕ್ಕೂ ಹೊಂದಬಲ್ಲ ವರ್ಚಸ್ಸನ್ನ ಸ್ವಾಭಾವಿಕವಾಗಿ ಅನ್ನೋ ಹಂಗೆ ಹೊತ್ತು ತಂದಿರ್ತಾರೆ. ಇಂತಹ ಕೆಲವೊಂದು ಅಪರೂಪದ ಕಲಾವಿದರಲ್ಲಿ ವಿಷ್ಣುವರ್ಧನ್ ಅವರು ಒಬ್ರು. ಒಂದು ಹಿಟ್ ಸಾಂಗ್ ಅನ್ನ ಕೇಳ್ತಾ ವಾಪಸ್ ಆಗೋಣ. ಹಾವಿನ ದ್ವೇಷ 12 ವರ್ಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹತ್ತು ಗಂಟೆ 7 ನಿಮಿಷ ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಚಿತ್ರರಂಗದಲ್ಲಿ ಸೌಂದರ್ಯ ಕೆಲವೊಂದು ವಿಶಿಷ್ಟ ಪಾತ್ರಗಳ ಜೊತೆಗೆ ಶಿಸ್ತಿನ ಕಾರ್ಯನಿರ್ವಹಣೆಯಲ್ಲಿ ಹೆಸರಾದವರು ವಿಷ್ಣುವರ್ಧನ್ ಅವರು ಅಂತ ಹೇಳ್ತಾ ಇದ್ದೆ. ಅಂತಹ ಆಂಗ್ರಿ ಯಂಗ್ ಮ್ಯಾನ್ ಅಂತ ಈ ಹಾಡಿನ ಮೂಲಕ ಆಕರ್ಸ್ಕೊಂಡ ವಿಷ್ಣುವರ್ಧನ್ ಅವರು ಸಾಕಷ್ಟು ವಿವಾದಗಳಿಗೂ ಕೂಡ ತಮ್ಮ ಛಾಪನ್ನ ಕಳ್ಕೊಂಡವರು. ವಿಷ್ಣುವರ್ಧನ್ 1950 ಸೆಪ್ಟೆಂಬರ್ 18 ತಾರೀಕು ಮೈಸೂರಲ್ಲಿ ಹುಟ್ಟುತ್ತಾರೆ. ಅವರ ಅವತ್ತಿನ ಹೆಸರು ಸಂಪತ್ ಕುಮಾರ್ ಅಂತ. ಇವರ ತಂದೆ HL ನಾರಾಯಣ್ ರಾವ್ ಅವರು ಮತ್ತು ತಾಯಿ ಕಾಮಾಕ್ಷಮ್ಮ. ತಂದೆ ನಾರಾಯಣ್ ರಾವ್ ಕಲಾವಿದರು, ಗೀತ ರಚನೆಕಾರರು ಮತ್ತು ಸಂಭಾಷಣೆಕಾರರಾಗಿದ್ದರು. ಇವರ ಪೂರ್ವಜರು ಮಂಡ್ಯ ಜಿಲ್ಲೆಯವರು. ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲ ಸ್ವಾಮಿ ಸ್ಕೂಲಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ಕನ್ನಡ ಮಾದರಿ ಶಾಲೆಯಲ್ಲಿ ಮುಗಿಸಿದ ಕುಮಾರ್, ಅಂದರೆ ಇವರ ಚಿಕ್ಕ ವಯಸ್ಸಿನ ಹೆಸರು ಕುಮಾರ್. ಇವರ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯ ಓದನ್ನು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಲ್ಲಿ ಮುಗಿಸ್ತಾರೆ. ವಂಶವೃಕ್ಷ ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಹೆಜ್ಜೆ ಇಟ್ಟ ವಿಷ್ಣುವರ್ಧನ್ ಮುಂದೆ ಪುಟ್ಟಣ ಕಣಗಾಲರ ನಾಗರಹಾವು ಚಿತ್ರದಲ್ಲಿ ವಿಶಿಷ್ಟ ಪಾತ್ರವಾಗಿ ಹೊರಹೊಮ್ಮುತ್ತಾರೆ. ನಾವು ಬೆಳೆಯೋ ದಿನಗಳಲ್ಲಿ ನಾಗರಹಾವು ಚಿತ್ರ ಎಲ್ಲರ ಬಾಯಲ್ಲೂ ಅಲೆಯಾಲಿಯಾಗಿ ಮಾರ್ದನಿಸ್ತಿತ್ತು ಅಂತ ಸಾಕಷ್ಟು ಅಂದಿನ ಕಾಲದ ಯುವಕರು, ಇಂದಿನ ಕಾಲದ ಹಿರಿಯರು ಹೇಳ್ತಾರೆ. ಈ ಚಿತ್ರದ ರಾಮಚಾರಿ ಪಾತ್ರದಲ್ಲಿ ಮೂಡಿ ಬಂದ ವಿಷ್ಣುವರ್ಧನ್ ಎಲ್ಲರ ಮನೆ ಮಾತಾಗ್ಬಿಟ್ಟಿದ್ರಂತೆ. ಅದಾದ್ಮೇಲೆ ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಭೂತಯ್ಯನ ಮಗ ಅಯ್ಯು ಚಿತ್ರದ ಬುಳ್ಳನ ಪಾತ್ರ ಅವರನ್ನ ಚಿತ್ರರಂಗದಲ್ಲಿ ಮತ್ತಷ್ಟು ಸ್ಥಿರವಾಗಿಸಿತ್ತು. ನಿಮಗೆ ವಿಷ್ಣುವರ್ಧನ್ ಅವರ ಯಾವ ಪಾತ್ರ ಇಷ್ಟ ಅನ್ನೋದನ್ನ ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಎಸ್ ಮೇಡಮ್ ಅಂತ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇರೋರು ಇವ್ರ ಹೆಸರನ್ನು ಕಳಿಸಿಲ್ಲಪ್ಪ, ನಾನಂತೂ ಕಾಯ್ತಾ ಇದ್ದೀನಿ ನಿಮ್ಮ ಹೆಸರು ಏನು ಅಂತ ಕೇಳಕ್ಕೆ ಯಾಕ್ರಿ. ಓಕೆ, ನಾಗರತ್ನ ರಾಜಾಜಿನಗರದಿಂದ ಮತ್ತೆ ನಮಸ್ತೆ ಮೇಡಮ್ ಜಿ. ಸೊ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶನ ಕಳಿಸಿದ್ದಾರೆ. ಮೀರಾ ಗುರುರಾಜ್ ನಿಖಿಲ್ ಅರಸೀಕೆರೆಯಿಂದ, ನಾನು ಅವರ ದೊಡ್ಡ ಅಭಿಮಾನಿ ಅಂತ ಹೇಳ್ತಾ ಇದ್ರೆ ಖಂಡಿತ ನಮ್ಮೆಲ್ಲರ ಹೃದಯಗಳಲ್ಲೂ ಸದಾ ರಾರಾಜಿಸ್ತಾ ಇರೋರು ವಿಷ್ಣುವರ್ಧನ್ ಅವರು. ಹ್ಯಾಂಡ್ಸಮ್ಗೆ ಇನ್ನೊಂದು ಹೆಸರು ನಮ್ಮ ವಿಷ್ಣುದಾದ. ಅವರು ಇನ್ನೂ ಸ್ವಲ್ಪ ಇನ್ನೂ ಕಾಲ ಇರಬೇಕಿತ್ತು ಖಂಡಿತ. ಆ ವಿಷಯದಲ್ಲಿ ನಾವೆಲ್ಲರೂ ಒಂಥರ ಅದು ಬೇಜಾರಾಗುವಂತಹ ವಿಷಯ ಅಂತ ಹೇಳ್ಬೋದು. ರಾಜೇಂದ್ರ ಬನಶಂಕರಿಯಿಂದ ಸಂದೇಶನ ಕಳಿಸಿದರೆ, ರಾಮ ಬಲರಾಮ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಬಲಗೈ ಎತ್ತಿ ಕತ್ತಿ ವರ್ಷೆ ಯುದ್ಧ ಮಾಡಿದ್ರು, ಆ ದೃಶ್ಯ ನನಗೆ ನೆನಪಿದೆ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಸಮಯ 10:10 ನಿಮ್ಮ ಸಂದೇಶ ಕೂಡ ನಮಗೆ ತಲುಪಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 10:18 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಗಂಧದ ಗುಡಿ ಬಂತು, ದೇವರ ಗುಡಿ ಬಂತು, ವಿಷ್ಣುವರ್ಧನ್ ಭಾರತಿ ಮದುವೆ ಆದ್ರು, ಹೀಗೆ ಅನೇಕ ವಿಚಾರಗಳಲ್ಲಿ ವಿಷ್ಣು ಅವರ ಬಗ್ಗೆ ಅವಾಗ ತಾನೆ ಬೆಳೀತಿದ್ದ ಅಭಿಮಾನಿ ವರ್ಗ ಸಂಭ್ರಮ ಪಡ್ತಾ ಇರೋ ಹಂಗೆನೆ ಒಂದು ವ್ಯವಸ್ಥಿತ ವರ್ಗ ಇದಕ್ಕೆ ಒಂಥರ ಅಸಹನೆಯನ್ನು ತೋರಿ ಪ್ರತಿಕ್ರಿಯೆಗಳನ್ನು ಸೃಷ್ಟಿ ಮಾಡಿದ್ದು ಸುಳ್ಳಲ್ಲ. ಇದು ಯುವ ವಿಷ್ಣುವರ್ಧನ್ ಅವರನ್ನು ಸಾಕಷ್ಟು ಭಯ ಮತ್ತು ಗೊಂದಲಗಳಲ್ಲಿ ಸಿಕ್ಕಾಕಿಸ್ತಂತೆ. ವಿಷ್ಣುವರ್ಧನ್ ಅನ್ನೋ ಹೆಸರನ್ನು ಹೊಸ ಹೊರಗಡೆ ಜನ ಹೇಳಿದ್ರೂ ಕೂಡ ಜನಗಳಲ್ಲಿ ಒಂದು ರೀತಿ ಭಯ ನಿರ್ಮಾಣ ಆಗ್ತೈತಂತೆ. ಆದರೂ ವಿಷ್ಣುವರ್ಧನ್ ಸಿನಿಮಾಗೆ ಹೋಗತಕ್ಕ ಒಂದು ಹೊಸ ಜನಾಂಗ ಸೃಷ್ಟಿಯಾಯಿತು, ಮುಂದುವರಿತಲೇ ಇತ್ತು. ಅವರ ಯಾವುದೇ ಸಾಮಾನ್ಯ ಚಿತ್ರ ಸಹ ಅವತ್ತಿನ ದಿನಗಳಲ್ಲಿ 50 ದಿನಕ್ಕಿಂತ ಕಡಿಮೆ ಪ್ರದರ್ಶನ ಕಂಡ ಯಾವುದೇ ಉದಾಹರಣೆಗಳು ಇಲ್ಲ. ಅವರ ಸುತ್ತಲೇ ಒಂದು ಚಿತ್ರರಂಗದ ಗುಂಪು ಕೂಡ ಬೆಳೀತಾ ಹೋಯಿತು. ದ್ವಾರಕೀಶ್, ರಾಜೇಂದ್ರ ಸಿಂಗ್ ಬಾಬು, ಕೆ ಎಸ್ ಎಲ್ ಸ್ವಾಮಿ, ಗೀತಪ್ರಿಯ, ಎ ವಿ ಶೇಷಗಿರಿ ರಾವ್, ಮತ್ತು ಕೆ ಎಸ್ ಆರ್ ದಾಸ್, ಭಾರ್ಗವ ಜೋಸೈಮನ್, ಲಕ್ಷ್ಮಿ, ಹೀಗೆ ಈ ಪಡೆ ಬೆಳೀತಾನೆ ಹೋಯಿತು. ಹೊಸ ಅಲೆಯ ನಿರ್ದೇಶಕರು ಕೂಡ ನಾಗಭರಣ ಅವರು, ನಕ್ತಿಹಳ್ಳಿ ಚಂದ್ರಶೇಖರ್ ಅಂತವ್ರಿಗೂ ಕೂಡ ಅವರು ಪರಿಗಣಿತರಾದರು. ನಾಗರಹಾವು, ಬೊತ್ತಯ್ಯನ ಮಗ, ಇವು ಜಿಮ್ಮಿಕಲ್ಲು, ದೇವರಗುಡಿ, ಗಲಾಟೆ ಸಂಸಾರ, ಭಾಗ್ಯಜ್ಯೋತಿ, ಕಳ್ಳಾಕುಳ್ಳ, ಸಿಂಗಾಪುರದಲ್ಲಿ ರಾಜಕುಳ್ಳ, ಸಹೋದರರ ಸವಾಲ್, ಸುಸೇತಂದ ಸೌಭಾಗ್ಯ, ಹೊಂಬಿಸಿಲು, ಸಾಹಸ ಸಿಂಹ, ಬಂಧನ, ಬಂಗಾರದ ಜಿಂಕೆ, ಗುರು ಶಿಷ್ಯರು, ಇಂದಿನ ರಾಮಾಯಣ, ಮಕ್ಕಳ ಸೈನ್ಯ, ಅವಳ ಹೆಜ್ಜೆ, ನೀ ಬರೆದ ಕಾದಂಬರಿ, ಕರ್ಣ, ಹೀಗೆ ಅನೇಕ ಚಿತ್ರಗಳು ವಿಷ್ಣುವರ್ಧನ್ ಅವರ ಚಿತ್ರಜೀವನದಲ್ಲಿ ಅಲ್ಲಲ್ಲಿ ಯಶಸ್ವಿಯ ಮೈಲಿಗಲ್ಲುಗಳಂತೆ ಮೂಡಿಬಂದವು. ಇದಾದ್ಮೇಲಿನ ದಿನಗಳಲ್ಲಿ ಹೊಸ ಪೀಳಿಗೆಯ ದಿನೇಶ್ ಬಾಬು ಅವರಿರ್ಬೋದು, ನಾರಾಯಣ ಅವರು, ಪಿ ವಾಸು, ರಾಜೇಂದ್ರ ಬಾಬು, ನಾಗಣ್ಣ, ಹೀಗೆ ಅನೇಕರು ಚಿತ್ರಿಸಿದ ಸುಪ್ರಭಾತ, ಲಾಲಿ, ಹಾಲುಂಡದವರು, ಹಬ್ಬ, ಸೂರ್ಯವಂಶ, ಯಜಮಾನ, ಸಾಮ್ರಾಟ್, ಆಪ್ತಮಿತ್ರ, ಆಪ್ತ ರಕ್ಷಕದವರೆಗೆ ಹಲವು ಚಿತ್ರಗಳನ್ನು ಇವರು

ಆ ಚಿತ್ರಗಳ ಯಶಸ್ಸಿಗೆ ಕಾರಣರಾಗಿ ಆ ಯಶಸ್ಸಿನ ಶಿಖರವನ್ನ ಏರ್ತಾ ಹೋದ್ರು. ಲೀಲಾಜಾಲ ಅನ್ನೋ ಹಂಗೆ ಆ ಪಾತ್ರಗಳಲ್ಲಿ ನಟಿಸ್ತಾನೆ ಹೋದ್ರು ವಿಷ್ಣುವರ್ಧನ್ ಅವರು.

ಸಮಯ 10:34 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ ಬೋ ಕನ್ನಡ ಕಾಮನಬಿಲ್ಲು 101.3. ವಿಷ್ಣುವರ್ಧನ್ ಅವರ ಅಭಿನಯದ ಕೊನೆಯ ಚಿತ್ರ ಆಪ್ತರಕ್ಷಕ, ನಮಗೆ ಮರೆಯಕ್ಕಾಗದೆ ಇರುವಂತಹ ಚಿತ್ರ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಕಣ್ಣಿನ ಹಾವಭಾವ, ದೈಹಿಕ ಭಾಷೆಗಳ ಸೂಕ್ಷ್ಮತೆಯಲ್ಲಿ ಆ ಕಣತ್ವ, ಆ ನಾಯಕತ್ವದ ಎರಡೂ ವಿಭಿನ್ನ ಪಾತ್ರಗಳನ್ನು ಬಿಂಬಿಸೋದನ್ನ ಕಂಡಾಗ ಈ ಮಹಾನ್ ಕಲಾವಿದನ ಅಭಿವ್ಯಕ್ತಿ ಸಾಮರ್ಥ್ಯದ ಬಗ್ಗೆ ಗೌರವ ಹುಟ್ಟೋದಂತೂ ಸುಳ್ಳ ಅಲ್ಲ. ಒಬ್ಬ ವ್ಯಕ್ತಿ ತನ್ನನ್ನ ಮರೆಸಿ ತನ್ನೊಳಗಿನ ಅಭಿವ್ಯಕ್ತಿಯನ್ನ ತೆರೆಯೋದಿಲ್ಲ, ಅದು ಶ್ರೇಷ್ಠ ಕಲೆ.

ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ವಿಶೇಷದಲ್ಲಿ ವಿಷ್ಣುವರ್ಧನ್ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾರಮ್ಮ ಇವನು ನಶೆಯ ಹುಡುಗ ಅಂತ ಈ ಹಾಡನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಕೇಳ್ತಾ ಇದ್ದೀರಾ. ಈ ನಶೆಯ ಹುಡುಗ ಹೀಗೆ ಈ ಆಂಗ್ರಿ ಯಂಗ್ ಮನ್ ಹಾಗೆ ನಡ್ಕೊಂಡು ಹೋದ್ರ? ಖಂಡಿತ ಇಲ್ಲ. ಇವರಿಗೂ ಸಾಕಷ್ಟು ಸಂಕಷ್ಟಗಳು ಎದುರಾದವು. ಕೆಲವು ನಿರ್ದೇಶಕರು, ನಿರ್ಮಾಪಕರು ಸಾಕಷ್ಟು ಸಂಕಷ್ಟಗಳನ್ನು ತಂದಿಟ್ಟವರು ಇವರ ಸುತ್ತಮುತ್ತ ಇದ್ರು. ಹೀಗಾಗಿ ವಿಷ್ಣುವರ್ಧನ್ ಅವರ ಬೆಳವಣಿಗೆಯ ಕಾಲದಲ್ಲಿ ಬರಬಹುದಾಗಿದ್ದ ಮಹತ್ವದ ಪಾತ್ರಗಳು ಕನ್ನಡಿಗರಿಗೆ ಅಲಭ್ಯವಾದವು. ಒಂದು ರೀತಿಯಲ್ಲಿ ವಿಷ್ಣುವರ್ಧನ್ ಅವರು ತಮ್ಮದೇ ಆದ ಇಮೇಜ್ನ ಬಂಧನದಲ್ಲಿ ಸಿಲುಕಿ ಈಚೆ ಬರದೇ ಇರೋಂಗೆ ಆಗ್ಬಿಟ್ಟಿದ್ರಂತೆ. ಇದ್ದ ಸೀಮಿತ ಸಾಧ್ಯತೆಗಳಲ್ಲೇ ತಮ್ಮ ಪ್ರತಿಭೆಯನ್ನ ಮರೆಸುವ ಪ್ರಯತ್ನದಲ್ಲಿದ್ದ ತಮ್ಮನ್ನ ತಾವು ಕಟ್ಟಿಹಾಕಿಕೊಂಡಿದ್ರು ಅಂತ ಒಂದಿಷ್ಟು ಮಾತುಗಳು ಕೂಡ ಕೇಳಿಬರುತ್ತೆ. ಒಂದಿಷ್ಟು ಮನಸ್ಸು ಮಾಡಿದರೆ ಇನ್ನೊಂದಷ್ಟು ಚಿತ್ರಗಳನ್ನು ಮಾಡುವ ಸಾಧ್ಯತೆ ಸಾಕಷ್ಟು ಇತ್ತು ಅಂತ ಹೇಳಲಾಗುತ್ತೆ. ಹಾಗಂದ ಮಾತ್ರಕ್ಕೆ ಅವರು ಚಿತ್ರರಂಗದಲ್ಲಿ ನಟಿಸಿದ ಉತ್ತಮ ಚಿತ್ರಗಳು, ತೋರಿದ ಸುಂದರ ಅಭಿನಯ, ಅವರಲ್ಲಿದ್ದ ತೇಜಸ್ಸು, ಹಲವು ಚಿತ್ರಗಳಲ್ಲಿ ಅವರ ಅಭಿನಯ ಮುಟ್ಟಿದ ಶ್ರೇಷ್ಠತೆಗಳಿಗೆ ಯಾವುದೇ ಕುಂದು ಇಲ್ಲ ಅಂತ ಹೇಳಬಹುದು. ವಿಷ್ಣುವರ್ಧನ್ ಅವರು ಹಲವು ಚಿತ್ರಗಳಲ್ಲಿ ಸಾಮಾನ್ಯರಾಗಿಯೂ, ಕೆಲವೊಂದು ಚಿತ್ರಗಳಲ್ಲಿ ಉತ್ತಮ ಕಲಾವಿದರಾಗಿಯೂ, ಹಲವಾರು ಚಿತ್ರಗಳಲ್ಲಿ ಸೂಪರ್ ಸ್ಟಾರ್ ಅನ್ನೋ ಪಟ್ಟದಲ್ಲೂ ಬೆಳಗಿದ್ರು. ಆದರೆ ಸೂಪರ್ ಸ್ಟಾರ್ ಪಟ್ಟಗಳಲ್ಲಿ ಸಾಮಾನ್ಯವಾಗಿ ಅಪರೂಪವಾಗಿ ಬಿಡುವ ಪ್ರಸನ್ನತೆ ಅವರ ಹಲವಾರು ಚಿತ್ರಗಳಲ್ಲಿ ಜೀವಂತವಾಗಿದ್ದದ್ದು ಅವರನ್ನು ತೇಜಸ್ವಿ ಕಲಾವಿದರ ಸಾಲಲ್ಲಿ ನಿಚ್ಚಳವಾಗಿ ಉಳಿಸುವಂಥದ್ದು. ಇಂತಹ ಕಲಾವಿದನಿಗೆ ರಾಷ್ಟ್ರಮಟ್ಟದ ಗೌರವಗಳು ಸಿಗಬೇಕಿತ್ತು ಅನ್ನೋದು ಕನ್ನಡಿಗರಾದ ನಮಗೆ ನಿಜವಾಗಲೂ ಅದು ಆದ್ಯತೆಯಾಗುತ್ತೆ. ಸಮಯ 10:48. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಾಕಷ್ಟು ಸಂದೇಶಗಳು ಈಗಾಗಲೇ ಹರಿದು ಬಂದಿದೆ. ಪಾರ್ವತಿ ಮೋಹನ್ ಕುಮಾರ್ KHB ಕಾಲೋನಿಯಿಂದ ಇತಿಹಾಸ ಸೃಷ್ಟಿಸಿದ ಸಿನಿಮಾ ನಾಗರಹಾವು, ಈ ಸಿನಿಮಾದಲ್ಲಿ ಮಾರ್ಗರೇಟ್ ರಾಮಾಚಾರಿ ಜೋಡಿ ಸೂಪರ್ ಅಂತ ಹೇಳ್ತಾ ಇದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಯಾರಿವರು ಸಂಜು ಶಿವ ಅವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ನಾನವರ ದೊಡ್ಡ ಅಭಿಮಾನಿ ಅಂತ ಪದ್ಮಾವತಿ ಹುಬ್ಬಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ವಿಜಯಕುಮಾರ್ ಹೊನ್ನಳ್ಳಿಯಿಂದ ಅನಿಲ ಬಿಷ್ಟಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದ್ದಾರೆ. ನನಗೆ ತುಂಬಾ ಇಷ್ಟವಾದ ನಟ ಅವರು ಅಂತ ಹರೀಶ್, ಪಾತ್ರದಲ್ಲಿ ಬಂಧನಾ ಚಿತ್ರದಲ್ಲಿ ತುಂಬಾ ಇಷ್ಟ ಅಂತ ಹೇಳ್ತಾ ಇರೋರು ನಿರ್ಮಲಾ ಸಾಗರದಿಂದ. ಮತ್ತೆ ಸಿನಿ ಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದ್ದೀರಿ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶನ ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಮ್ರಜ್ಪೇಟೆಯಿಂದ ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್ ಅವರ ಸಿನಿಮಾಗಳು ನನಗೆ ತುಂಬಾ ಇಷ್ಟ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿದರೆ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗಿನಹಳ್ಳಿ, ವಿಷ್ಣುವರ್ಧನ್ ಅವರು ನಟಿಸಿದ ಒಂದೇ ಒಂದು ದೂರದರ್ಶನ ಧಾರಾವಾಹಿ ಶಂಕರ್ ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ ಅಂತ ಹೇಳ್ತಿದ್ದಾರೆ. ಖಂಡಿತ ಹೌದು, ಈ ವಿಷಯ ಕೂಡ ಗಣನೆಗೆ ತಗೊಳ್ಬೇಕಾಗಿರೋದು. 101 ನೆನಪಿನ ಹಾಡಿನ ಅಭಿನಯ ಎದೆ ಆಳದಲ್ಲಿ ವಿಷ್ಣುವರ್ಧನ್ ಅವರನ್ನ ನೆನಪಿಸುತ್ತೆ ಅಂತ ಶ್ವೇತಾ ಎಸ್ರಾವ್ ಸುಳಿಯಾದಿಂದ ಸಂದೇಶನ ಕಳಿಸಿ ಹೇಳ್ತಿದ್ದಾರೆ.

ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ದಿವಿ ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇರೋರು ಫೇವ್ರೇಟ್ ಹೀರೋ ನನ್ಗೆ ಅಂತ ನಮ್ಮ ರನ್ನಿಂಗ್ ವಿತ್ 9299 ನಿಮ್ಮ ಹೆಸರನ್ನ ಕಳಿಸಿಲ್ಲ. ಮಂಜುನಾಥ್ MBSN ಲೇಔಟ್ ದಾವಣಗೆರೆಯಿಂದ ಸಾಹಸ ಸಿಂಹನಿಗೆ ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವು ಶೈಲಾ ರಾಜೇಶ್ ಚರಣ್ಕುಂಟೆ ಇಂದ ವಿಷ್ಣುವರ್ಧನ್ ಅವರ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಿದ್ರೆ, ಹೆಬ್ಬಾಳದ ರಮೇಶ್ ವಿಷ್ಣುವರ್ಧನ್ ಅವರಿಗೆ ಎಲ್ಲಾ ಚಿತ್ರಗಳು ಅವರ ಎಲ್ಲಾ ಚಿತ್ರಗಳು ಇಷ್ಟ ನಮ್ಗೆ ಅಂತ ಚಿದಾನಂದ ಅವರು ಟಿವಿ ಸರ್ಕಲ್ ಇಂದ ಸಂದೇಶನ ಕಳಿಸಿದ್ದಾರೆ. ಹಾಡುಗಳು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಧನ್ಯವಾದಗಳು ಅಂತ ನಾಗರತ್ನ ರಾಜಜಯನಗರಿಂದ ಸಂದೇಶನ ಕಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರನ್ನ ಕಳಿಸಿ, ಇಲ್ಲಾದ್ರೆ ಓದಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಿಷ್ಣುವರ್ಧನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಸುಧಾರಮ್ಯ ನಿತ್ಯ ನೆಲಮಂಗಲದಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ನಾಗರಹಾವು ಕೋಪದಲ್ಲಿ ಬಂದ ರಾಮಚಾರಿ ಹಾದಿಯಲ್ಲಿ ನಡೆದ ಮುತ್ತಿನ ಹಾರ ಬಂಗಾರದ ಜಿಂಕೆಯಂತೆ ಓಡಿದ ಸಾಹಸ ಸಿಂಹ ಬಂಧನದ ಪ್ರೇಮ ಪಾಶದಲ್ಲಿ ಮಿಡಿದ ಹೃದಯ ಕಳ್ಳಕುಳ್ಳರ ಆಟದಲ್ಲಿ ತಂದ್ರೂ ಹೊಸ ಸಮಯ ಸಾಹಸ ಸಿಂಹನ ಅಬ್ಬರಕ್ಕೆ ಶತ್ರುಗಳು ನಡಗಿದ್ರು ಸೂರ್ಯವಂಶದ ತೇಜಸ್ಸಿನಂತೆ ಮುಗುಳ್ನಗೆಯ ಬೀರಿದ್ರು ಆಪ್ತ ಮಿತ್ರನಾಗಿ ಬಂದು ಭಯವ ಓಡಿಸಿದ ಧೀರ ಕೋಟಿಗೊಬ್ಬನಾಗಿ ನಿಂತ ಕರುನಾಡ ವೀರ ಯಜಮಾನನಾಗಿ ಮುನ್ನಡೆಸಿದ ಪ್ರೀತಿಯ ಜ್ಯೋತಿ ಎಂದಿಗೂ ಅಳಿಯದು ಈ ಸಿಂಹಾದ್ರಿಯ ಸಿಂಹನ ಕೀರ್ತಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ನಿನ್ನೆಯಿಂದ ಕವಿಯಾಗ್ಬಿಟ್ಟಿದ್ದಾರೆ ಲತಾ ದಿನೇಶ್ ಅವರು. ಓಕೆ, ಅಭಿನಂದನೆಗಳು ನಿಮಗೂ ಕೂಡ ಕವಿಯಾಗಿದ್ದಕ್ಕೆ ಅಂತ ಹೇಳ್ತಾ ಅನುಷಾ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ರಾಜು BM ಅವರು ರಾಜು ಲೇಔಟ್ನಿಂದ ವಿಷ್ಣುವರ್ಧನ್ ಅವರ ಜನ್ಮದಿನದ ಶುಭಾಶಯಗಳು, ಎಲ್ಲ ಹಾಡುಗಳು ಇಷ್ಟ ಆಯ್ತು ಕಣ್ರಿ, ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸಮಯ 10:56 ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ವಿ ಇವತ್ತು. ವಿಷ್ಣುವರ್ಧನ್ ಇನ್ನೂ 59ನೇ ವಯಸ್ಸಲ್ಲೇ ಆಪ್ತರಕ್ಷಕ ಚಿತ್ರದಲ್ಲಿ ಒಳ್ಳೆ ಅಭಿನಯನ್ನ ನೀಡಿದ್ದ ಸಾಮರ್ಥ್ಯದ ದಿನಗಳಲ್ಲಿ ಆ ಚಿತ್ರದ ದೊಡ್ಡ ಯಶಸ್ಸನ್ನ ಕಾಣೋ ಮೊದಲೇ ಈ ಲೋಕವನ್ನ ಅಗಲಿದ್ದು ಚಿತ್ರ ಪ್ರೇಮಿಗಳಿಗೆ ಮತ್ತೆ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳಬಹುದು. ಮನುಷ್ಯ ತನಗೆ ಯಶಸ್ಸು ಬೇಕು ಅಂತ ಹಂಬಲಿಸುವಾಗ ಆತ ಬುಗುರಿ ತರ ತಿರುಗ್ತಾ ಇರ್ತಾನೆ. ಅದು ಬರೋ ವೇಳೆಗೆ ಅದು ಇಷ್ಟೇನಾ ಅನ್ನೋ ವೈರಾಗ್ಯ ಮೂಡುತ್ತೆ. ಆಗ ಆತ ತನ್ನನ್ನೇ ತಾನು ಸಾಮಾನ್ಯ ಅಂತ ಭಾವಿಸಿ ಲೋಕದ ಕಣ್ಣಿಗೆ ದೊಡ್ಡವನಾಗಿ ಕಾಣಿಸ್ತಾನೆ. ಅಂತಹ ನಟನ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಮತ್ತೊಮ್ಮೆ ಹೇಳ್ತಾ ಅವರ ಅತ್ಯುತ್ತಮ ಅಭಿನಯದ ಮತ್ತೊಂದು ಚಿತ್ರದ ಹಾಡಿನ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾಗಿದ್ದು ಇಷ್ಟೊತ್ತು ನಾನು ಮಧು ಚೈತ್ರ ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05

0: ಶಕ್ಕೆ ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 11:04:33. ಇದು ಆಪ್ಕಿ ಪಸಂದ ಸಮಯ. ನಿಮಿಷ್ಟದ ಹಿಂದಿ ಚಿತ್ರಗೀತೆಗಳು, ಕೋರಿಕೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರ ಆಗುವಂತಹ ಸಮಯ ಆಪ್ಕಿ ಪಸಂದ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರರಂಗದಲ್ಲಿನ ತಾರಾ ಜೋಡಿ, ನಿಮಿಷ್ಟದ ತಾರಾ ಜೋಡಿ ಯಾರಿರ್ಬೋದು, ಅವರು ಅಭಿನಯಿಸಿದ ಒಂದು ಹಾಡನ್ನ ಕೇಳೋಣ. ನಿಮ್ಮ ಕೋರಿಕೆ ಕೂಡ ನಮ್ಮನ್ನು ತಲುಪುವುದು. ನಮ್ಮ ಸಂಖ್ಯೆ ಹೀಗಿದೆ, 9480101013. ನೀವು ಕರೆ ಕೂಡ ಮಾಡ್ಬೋದು, 0802228126. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರಲು ನಾನು ನಿಮ್ಮ ಗೆಳತಿ ಮಂಜು. ನನ್ನಿಷ್ಟದ ತಾರಾ ಜೋಡಿಯ ಹಾಡೊಂದು ಪ್ರಸಾರ ಆಗ್ತದೆ ಆಪ್ ಕಿ ಪಸಂದ್ನ ಮೊದಲ ಗಾನವಾಗಿ.

ಚಿತ್ರರಂಗದಲ್ಲಿ ನನ್ನ ಇಷ್ಟದ ತಾರಾ ಜೋಡಿ ಸಿನಿಮಾ ಪರದೆಯಲ್ಲಿ ಅಮಿತಾಬ್ ಬಚ್ಚನ್ ಹಾಗೂ ರೇಖಾ ಅವರು, ಹೌದು ಇವರೇ ಅಭಿನಯಿಸಿದ ಹಾಡನ್ನು ಕೇಳಿದ್ವಿ, ಸಿಲ್ಸಿಲಾ ಚಿತ್ರದ್ದು. ಅನೇಕ ಕೇಳುಗರು, ಮಂಜು ನಮಗೆ ಈ ತಾರಾ ಜೋಡಿ ಆನ್ ಸ್ಕ್ರೀನ್ ಮೇಲೆ ಇವ್ರ ಕೆಮಿಸ್ಟ್ರಿ ತುಂಬ ಇಷ್ಟ ಆಗುತ್ತೆ ಅಂತ ಸಂದೇಶ ಕಳಿಸಿದ್ದಾರೆ, ಅವರ ಅಭಿನಯದ ಒಂದು ಹಾಡು ಪ್ರಸಾರ ಮಾಡ್ಬೋದು ಅಂತ. ಖಂಡಿತ, ಜಯಶ್ರೀ ಸುನೀಲ್ ರವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ.

ನರ್ಗೋಡ ಛತ್ತೀಸ್ಗಢದಿಂದ ಸಂದೇಶ ಕಳಿಸಿದ್ದಾರೆ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನನ್ನ ಇಷ್ಟದ ತಾರಾ ಜೋಡಿ ದೇವಾನಂದ್ ಹಾಗೂ ಹೇಮಾ ಮಾಲಿನಿ ಅವರು ಅಭಿನಯಿಸಿದ ಜಾನಿ ಮೇರ ನಾಮ್ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಖಂಡಿತ ಪ್ರಸಾರ ಆಗ್ತಾ ಇದೆ, ಕೇಳೋಣ.

0: ಮಂಜಿಲ್ ಚಿತ್ರದ ಹಾಡನ್ನು ಕೇಳ್ತಾ ಇದ್ವಿ. ಅಮಿತಾಬ್ ಬಚ್ಚನ್ ಹಾಗೂ ಮೌಸಮಿ ಚಟರ್ಜಿ ಅವರು ಅಭಿನಯ ಮಾಡಿದ ಈ ಹಾಡು ನಮಗಿಷ್ಟ ಅಂತ ಕೋರ್ಮಂಗಲದಿಂದ ಮುಕುಂದ ರೂಪ ರಮೇಶ್ ಮಠ ಅವರು ಸಂದೇಶವನ್ನು ಕಳಿಸಿದರು. ಸಮಯ ಆಗಿದೆ 11:23:06. ನಿಮಿಷದ ಹಿಂದಿ ಹಾಡುಗಳು ಪ್ರಸಾರ ಆಗ್ತಾ ಇದೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಹಿಂದಿ ಚಿತ್ರರಂಗದಲ್ಲಿನ ನಿಮ್ಮಿಷ್ಟದ ತಾರಾ ಜೋಡಿ ಆನ್ ಸ್ಕ್ರೀನ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಅವರ ಅಭಿನಯದ ಹಾಡನ್ನ ನೀವು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿ ಆ ಹಾಡನ್ನ ನೀವು ಕೇಳ್ಬೋದು, ನಾವು ಕೇಳಿಸ್ಕೋಬಹುದು.
1: ನವಿಲು ಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲು ಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
2: ನೆನಪುಗಳ ಮಾತು ಮಧುರ
3: ಪ್ರತಿದಿನ 12:05-10 ಕೇಳಿ ನವಿಲು ಗರಿ.
4: ನವಿಲು ಗರಿಯೊಂದು ಎದೆಯೊಳಗೆ ಬಂದು ಕಚಗುಳಿಯ ಇಟ್ಟಂತಿದೆ.
1: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
4: ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
1: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
3: ಆಕಾಶವಾಣಿ FM Rainbow 101.3 MHz ಮ್ಯೂಸಿಕಲ್ ಅಯ್ಯೋ.

ಕಾಂತಿ, ಭಾರತೀನಗರ ಬೆಂಗಳೂರಿನಿಂದ ಮೇರಾ ನಾಮ್ ಜೋಕರ್ ಚಿತ್ರದ ಈ ಹಾಡು ನಮ್ಗೆ ಇಷ್ಟ ಆಗುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗಾಗಿ ಈ ಹಾಡು ಪ್ರಸಾರ ಆಗ್ತಾ ಇದೆ.

ಖಟ್ಟಾ ಮೀಠಾ ಚಿತ್ರದ ಈ ಹಾಡು ನಮಗೆ ಬಹಳ ಇಷ್ಟ ಅಂತ ಅಖಿಲ ಪ್ರಸಾದ್ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ರು. ಅವರಿಗಾಗಿ ಈ ಹಾಡು ಪ್ರಸಾರ ಆಯಿತು.

ಆರ್ಸು ಚಿತ್ರದ ಹಾಡು ಪ್ರಸಾರ ಆಯಿತು. ರಾಜೇಂದ್ರ ಕುಮಾರ್ ಹಾಗೂ ಸಾಧನಾ ಜೋಡಿಯ ಆರ್ಸು ಚಿತ್ರದ ಈ ಹಾಡು ನಮಗೆ ಬಹಳನೇ ಇಷ್ಟ ಅಂತ ಶೋಭಾ ಓಂಕಾರ್ ಕೊಟ್ರೇರವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದರು. ನಿಮಿಷದ ಹಿಂದಿ ಹಾಡುಗಳು, ಕೋರಿಕೆಯ ಹಾಡುಗಳು ಪ್ರಸಾರ ಆಗ್ತಾ ಇದೆ ಆಪ್ಕಿ ಪಸಂದ್ನಲ್ಲಿ. ಮುಂದೆ ಬರ್ತಾ ಇದೆ ಬ್ರಹ್ಮಚಾರಿ ಚಿತ್ರದ ಹಾಡು.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆಗರಿಗೆ ದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಸಮಯವಾಗಿದೆ 11:46. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮಿಷ್ಟದ ಹಿಂದಿ ಗೀತೆಗಳು ಪ್ರಸಾರ ಆಗ್ತಾ ಇವೆ. ನಮಗೆ ಈ ತಾರಾ ಜೋಡಿ ಇಷ್ಟ ಆಗುತ್ತೆ ಅಂತ ಅನೇಕ ಕೇಳುವರು ಸಂದೇಶ ಕಳಿಸಿದ್ದಾರೆ. ಬೂದಿಹಾಲ್ದಿಂದ ಸುಧಾರ್ ಅವರು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ರಾಜೇಶ್ ಖನ್ನಾ ಹಾಗೂ ಶರ್ಮಿಳಾ ಠಾಕೂರ್ ಅವರ ಅಭಿನಯ ನಮಗೆ ತುಂಬ ಇಷ್ಟ ಆಗುತ್ತೆ, ಆನ್ ಸ್ಕ್ರೀನ್ ತುಂಬ ಮ್ಯಾಚ್ ಆಗುತ್ತೆ ಅವರಿಬ್ಬರದು ಅಂತ ಸಂದೇಶ ಕಳಿಸಿದ್ದಾರೆ. ಆರಾಧನಾ ಚಿತ್ರದ ಒಂದು ಹಾಡನ್ನು ಪ್ರಸಾರ ಮಾಡ್ಬೋದು ಅಂತ ಖಂಡಿತ ನಿಮಗಾಗಿ ಪ್ರಸಾರ ಆಗ್ತಾ ಇದೆ.

ಹೌದು, ಏಕ್ ತುಜೆ ಕೇಳಿಯೇ ಚಿತ್ರದ ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಇವರೇ ರಿಯಲ್ ಪ್ರೇಮಿಗಳು ಅಂದ್ಕೊಂಬಿಟ್ಟಿದ್ವಿ. ಅಷ್ಟು ಚೆನ್ನಾಗಿತ್ತು ಈ ಇಬ್ಬರ ಕಾಂಬಿನೇಷನು ಅಂತ ಮೂರ್ತಿ ಮಂಗಮ್ಮರವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶ ಕಳಿಸಿದರು.

ಸಮಯಾಗಿದೆ 11:58:20. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಿಂದಿ ಹಾಡುಗಳು ಪ್ರಸಾರ ಆಗ್ತಿವೆ. ನಮಗೆ ಈ ಜೋಡಿ ಅಂದರೆ ತುಂಬ ಇಷ್ಟ. ಆಮಿರ್ ಖಾನ್ ಹಾಗೂ ಮಾಧುರಿ ದೀಕ್ಷಿತ್, ಈ ತಾರಾ ಜೋಡಿ ಅವರು ಅಭಿನಯಿಸಿದ ಒಂದು ಹಾಡು ಪ್ರಸಾರ ಮಾಡ್ಬೋದಾ ಅಂತ ಗೌರಿಬಿದನೂರಿನಿಂದ ಸುರೇಶ್ ಭಟ್ರವರು ಸಂದೇಶ ಕಳಿಸಿದ್ದಾರೆ. ನಿಮಗಾಗಿ ಈ ಹಾಡು ಪ್ರಸಾರ ಆಗ್ತಾ ಇದೆ.

ರಾಮಾಚಾರ್ಯನ ನೆನಪಿಸಿದ್ದು ಯಾಕೆ ಅಂತ ಗೊತ್ತಾಯ್ತಲ್ವಾ? ಕೇಳ್ತಾ ಇದ್ದೀರಾ ಕಾಮನ ಬಿಲ್ಲು, ನಿಮಗೆ ಗೊತ್ತು ನವಿಲ್ಗರಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಇವತ್ತು ನಿಮ್ಮ ಮನೆಯ ಯಾವ ಸಂಪ್ರದಾಯ ನಿಮಗೆ ಬಹಳ ಇಷ್ಟ ಆಗುತ್ತೆ, ಅಥವಾ ಬಹಳ ಕಷ್ಟ ಆಗುತ್ತೆ, ಅಥವಾ ಅಯ್ಯ ಇದೊಳ್ಳೆ ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ, ಅದೆಲ್ಲದರ ಜೊತೆಗೆ ನಂಗೆ ಬೇಗ ವಿಷಯ ಕಳಿಸ್ಬೇಕು. ನೀವು ಯಾರ್ಯಾರು ಎಷ್ಟೆಷ್ಟು ಬಾಗಿನ ತಗೊಂಡ್ರಿ, ಅಮ್ಮ ಏನು ಕೊಡಿಸಿದ್ರು, ತವ್ರ ಮನೆಯಿಂದ ಏನು ಉಡುಗೊರೆ ಬಂತು, ಕದ್ದು ಮುಚ್ಚಿ ಎಷ್ಟು ಎಕ್ಸ್ಟ್ರಾ ಸ್ವೀಟ್ ತಿಂದ್ರಿ, ಇದನ್ನೆಲ್ಲ ಬೇಗ ಬೇಗ ಮೆಸೇಜ್ ಮಾಡಿ ಕಳಿಸಿ 9480909013. ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ಒಬ್ಬಳೇ ಅಲ್ಲ ಈ ಥರ ಎಲ್ಲ ಸ್ವೀಟ್ನ ಗಬ ಗಬ ತಿನ್ನೋದು, ನನ್ನ ಜೊತೆಗೆ ಪ್ರಪಂಚದಲ್ಲಿರೋ ಎಲ್ಲ ಜನರು ಈ ಕೆಲಸ ಮಾಡ್ತಾರೆ ಅಂತ ಅವಾಗ ಸಣ್ಣದಾಗಿ ಖುಷಿ ಪಡ್ತೀನಿ. 12:16 ಆಗ್ತಿದೆ, ಕಾಮನ ಬಿಲ್ಲನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮನೆಯ ಯಾವ ಸಂಪ್ರದಾಯ ನಿಮಗೆ ಬಹಳ ಇಷ್ಟ ಆಗುತ್ತೆ ಅನ್ನೋದನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ಹಾಡು ನಿಮಗೋಸ್ಕರ ಕಲ್ಟ್ ಸಿನಿಮಾದಿಂದ ಬರ್ತಾ ಇದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವಾಪಸ್ಸಾಗಿದ್ದೀವಿ ಕಾಮನ ಬೆಲ್ಲನ್ನು ಕೇಳ್ತಾ ಇರೋ 12:26 ಕಾರ್ಯಕ್ರಮ. ನಮ್ಮ ಮನೆಯ ದೇವರ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಹಬ್ಬದಲ್ಲಿ ಮೋದಕ ತಿಂದೆ, ಚಕ್ಲಿ ತಿಂದೆ ಅಂದ್ಬಿಟ್ಟು ಅನಂತ್ ಮೂರ್ತಿಯವರು ಶೃಂಗೇರಿಯಿಂದ ಮೆಸೇಜ್ ಮಾಡಿದ್ದಾರೆ. ಸ್ವಲ್ಪ ಸಮಾಧಾನ ಆಯ್ತಾ, ಯಾರಾದರೂ ಒಬ್ರು ನನ್ನ ಜೊತೆ ತಿನ್ನಕ್ಕಿದ್ದಾರಲ್ಲ ಅಂತ. ನವಿಲ್ಗರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಮನೆಗೆ ಯಾರಾದರೂ ಅತಿಥಿಗಳು, ಸಂಬಂಧಿಕರು, ಸ್ನೇಹಿತರು ಬಂದಾಗ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ, ಅವರಿಷ್ಟಪಟ್ಟ ತಿನಿಸುಗಳನ್ನು ಮಾಡಿ, ಊಟ ಉಪಚಾರ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿಸಿ, ಇದು ನಮಗಂತ ಸಂತೋಷ ಕೊಡುವಂಥ ವಿಷಯ. ಮನೆಯಲ್ಲಿ ನಾವು ಒಟ್ಟು ಕುಟುಂಬದವರಾಗಿರೋದ್ರಿಂದ ಚಿಕ್ಕವರಿರಬೇಕಾದ್ರೆ ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ, ಚಿಕ್ಕಮ್ಮ ಇವರೆಲ್ಲ

ನಾವು ಮಾಡೋದನ್ನ ನೋಡಿ ಕಲಿತು ಕಲ್ತಿರ್ತೀವಿ, ಅದನ್ನೇ ನಾವು ಇವಾಗ ಸಂಪ್ರದಾಯ ಅನ್ಕೊಂಡು ಮುಂದುವರಿಸ್ತಾ ಇದ್ದೀವಿ ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆ, ನಿಮ್ಮ ಈ ಅಡುಗೆ ಅನ್ನುವಂಥದ್ದು ಇದೆಲ್ಲ ಒಂದು ಕಾಮನ್ ಟ್ರೆಡಿಷನ್, ಇಂಡಿಯಾ ಇಸ್ ನೋನ್ ಫಾರ್ ಇಟ್ಸ್ ವೆರೈಟಿ ಆಫ್ ಫುಡ್ಸ್ ಬಿಡಿ, ಅದು ಡಿಫ್ರೆಂಟ್ ಆಗಲ್ಲ. ಯಾವ ವಿಷಯ ಅಂದರೆ ಈಗ ನಮ್ಮ ಒಂದು ಅಜ್ಜಿಯ ಸಂಪ್ರದಾಯವನ್ನು ಹೇಳ್ತೀನಿ. ಸಾಮಾನ್ಯವಾಗಿ ಇದು ನಮ್ಮ ಊರಿನಲ್ಲಿ ನಾನು ಸಣ್ಣವಳಿದ್ದಾಗ ಕಂಡಿದ್ದು. ಬೇಸಿಗೆ ರಜೆಕಲ್ಲಿ ಹೋಗ್ತಿದ್ದಾಗ ಅಡುಗೆ ಮನೆಗೆ ಹೋಗೋಕ್ಕೆ ಮುಂಚೆ ನಮ್ಮ ಅಜ್ಜಿ ಸೆರಗಲ್ಲಿ ಆಚೆ ಕಡೆ ನೀರಿಟ್ಟಿರ್ತಿದ್ರು. ಆ ಸೆರಗಿಂದ ಆ ಚೊಂಬನ್ನು ಹಿಡ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗ್ತಾಯಿದ್ರು. ಕೇಳಿದ್ರೆ ಹೌದು, ಅಡುಗೆ ಮನೆ ಸಾಮಾನೆಲ್ಲ ಹಾಗೆಲ್ಲ ಮುಟ್ಟಬಾರ್ದು, ಏನದು ತುಂಬ ಶುದ್ಧ ಇರುತ್ತೆ ಅದೆಲ್ಲ ಅಂತ ಹೇಳೋರು. ನಮಗೊಂಥರ ವಿಚಿತ್ರ ಅನಿಸೋದು, ಇದೇನು ನೀರು ಹಾಕ್ಬಿಟ್ಟು ಪಾತ್ರೆ ಅಂದ್ಬಿಟ್ಟು ಅಂತ. ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದಾದರೆ ಅದೊಂದು ಜಾಮ್ಸನ್ನು ಪ್ರೊಟೆಕ್ಟ್ ಮಾಡೋ ರೀತಿ, ಅಥವಾ ಮನೆಯನ್ನು ಹೊರಗಿನ ಒಂದು ಕೀಟಾಣುಗಳಿಂದ ದೂರ ಇಟ್ಟು ಕೈ ತೊಳ್ಕೊಂಡು ಒಳಗೆ ಹೋಗುವಂಥ ಸಂಪ್ರದಾಯ ಹಳ್ಳಿ ಮನೆಗಳಲ್ಲಿ ಈಗಲೂ ಇದೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಮನೆ ಒಳಗೆ ಬರೋ ಮುಂಚೆ ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ನಂತರ ಒಳಗಡೆ ಬರ್ತಾರೆ ಅಲ್ವಾ. ಇಂತಹ ಸಂಪ್ರದಾಯಗಳು ಯಾವುದೋ ಒಂದು ಇರಬಹುದು ಅನ್ನೋ ಈ ನಿಟ್ಟಿನಲ್ಲಿ ನೀವು ಹೇಳಲೇ ಇಲ್ಲ ನನಗೆ ಬಾಗಿನ ಎಷ್ಟು ತೊಗೊಂಡ್ರಿ ಅಂದ್ಬಿಟ್ಟು ಅಂತ. ಯಾಕೆ ಯಾರಾದರೂ ಕೇಳಿಸ್ಕೊತಾರೆ ಅಂತನ, ಪರವಾಗಿಲ್ಲ ನಾನು ಒಬ್ಳಿಗೆ ಹೇಳಿ ಸಾಕು, ನಾನು ಯಾರ ಹತ್ರನು ಹೇಳೋದಿಲ್ಲ. ಆನೇರ್ ಹೇಳದ್ಮೇಲೆ ಎಲ್ರಿಗೂ ಕೇಳಿಸುತ್ತೆ ಅಂತನಾ? ಏನೋಪ್ಪ ನಿಮ್ಮ ಇಷ್ಟ, ಹೇಳಿದ್ರೆ ನಮಗೂ ಸಂತೋಷ ಆಗುತ್ತೆ. ಕೇಳ್ತಾ ಇದ್ದೀರಾ ಕಾಮನ ಬಿಲ್ಲು 9489001013. ನಿಮ್ಮ ಮನೆಯ ಯಾವ ಸಂಪ್ರದಾಯ ನಿಮಗೆ ವಿಭಿನ್ನ ವಿಶೇಷ ಹಾಗೂ ಕುತೂಹಲ ಅಥವಾ ಅಯ್ಯೋ ಬೇಡ ಇದು ಅಂತ ಅನಿಸುತ್ತೆ, ಮೆಸೇಜ್ ಮಾಡಿ ತಿಳಿಸಿ. ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದೀರಾ, ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗೋಸ್ಕರ ಲೈನ್ ಅಪ್ ಆಗಿದೆ. ಕೇಳ್ತಾ ಇದ್ದೀರಾ, ನಾನು ದೀಪಾ ನಿಮ್ಮ ಜೊತೆಗೆ.

ವೆಲ್ಕಮ್ ಬ್ಯಾಕ್. ಕೇಳ್ಕೊಂಡು ಬಂದ್ರಿ ಸೂಪರಾದ ಹಾಡು. ನಾವು ಮಾತಾಡ್ತಾ ಇದ್ವಿ ಸಂಪ್ರದಾಯಗಳ ಬಗ್ಗೆ. ನವಿಲ್ಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮ ಹಿರಿಯರು ಏನು ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಾವು ಗೊಣಗೋದು, ಅದ್ರ ಬಗ್ಗೆ ಅಯ್ಯೋ ಅನ್ನೋದು ಇವೆಲ್ಲ ಇದ್ದಿದ್ದೆ. ಜ್ಞಾನ ವಿಜ್ಞಾನದ ಸಂಗಮ ಇವೆಲ್ಲ ಅಂದ್ಬಿಟ್ಟು ಅನುಷ ಅವರು ಮೆಸೇಜ್ ಮಾಡಿದ್ದಾರೆ. ಹೌದು, ಸಂಪ್ರದಾಯಗಳು ಇರಬೇಕು. ಅವಾಗಲೇ ಚೌಕಟ್ಟುಗಳಲ್ಲಿ ಬದುಕೋದು ಕಲಿಯೋದು ನಾವು. ಹಾಗೇ ಜೀವನಕ್ಕೊಂದು ಅರ್ಥ ಇದೆ, ಮುಂದೇನೋ ಮಾಡಬೇಕು ಅನ್ನೋ ಹೋಪ್ಸ್ ಇಟ್ಕೊಳ್ಳೋದಕ್ಕೆ ಅದು ದಾರಿ ಮಾಡಿಕೊಡುವಂಥದ್ದು ಅಲ್ವಾ. ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ, ಅದೇನು ಅಂದರೆ ಹಿಂದಿನಿಂದಲೂ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮನೆ ಹೆಣ್ಮಕ್ಳು ಯಾರೇ ಬಂದರೂ ಸಹ ಅರಿಶಿನ ಕುಂಕುಮವನ್ನು ಕೊಟ್ಟು ಗೌರವದಿಂದ ಸ್ವಾಗತ ಮಾಡ್ತೀವಿ. ಇದು ನಮ್ಮ ಸಂಪ್ರದಾಯ. ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ದೀವಿ.

ದೇವರಿಗೆ ಪೂಜೆ ಸಲ್ಲಿಸಿ ದೇವಿ ಪುರಾಣವನ್ನು ಪಠನೆ ಮಾಡೋದು ನಮ್ಮ ಮನೆಯ ಸಂಪ್ರದಾಯ. ಸಂಧ್ಯಾವಂದನೆ ಜೊತೆಗೆ ಮಾಡ್ತೀವಿ. ಇದು ಸಹ ಸಂಪ್ರದಾಯ, ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಮುಂದಿನ ಪೀಳಿಗೆಗೆ ಕೊಡುವಂಥ ಉದ್ದೇಶ ನಮಗಿದೆ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ ಶಾಂತಾಚಾರ್ ಬಡಿಗೇರಿ ಕೊಕ್ಕನೂರು ಹರಿಹರದಿಂದ. ಒಳ್ಳೆ ಸಂಪ್ರದಾಯ ಅಲ್ಲ, ಮನೆಯವರಿಗೆ ಒಂದು ಬದುಕನ್ನು ಕಲಿಸ್ಕೊಡುವಂಥದ್ದು, ಡಿಸಿಪ್ಲಿನನ್ನು ಕಲಿಸುವಂಥದ್ದು ಇವೆಲ್ಲ ಇರಬೇಕು ಜೀವನ ಚೆನ್ನಾಗಾಗಬೇಕು ಅಂದರೆ. ಹಾಗೆಯೇ ಮುಂದಿನ ಮೆಸೇಜ್ ಬಂದು, ನಮ್ಮ ಮನೆಯಲ್ಲೂ ಇದೊಂದು ಸಂಪ್ರದಾಯ ಇದೆ. ನಮ್ಮ ಮನೆ ಮನೆ ಮುಂದೆನೆ ಕೊಳ ಸಹ ಇದೆ. ಕಾಲು ತೊಳೆದು ಒಳಗಡೆ ಬರಬೇಕು ಜನ, ಅದಕ್ಕೆ ಅಂತಲೇ ಕೊಳ ಮಾಡಿಟ್ಟಿದ್ದೀವಿ. ಪ್ರತಿಯೊಬ್ಬರು ಅಲ್ಲಿ ಕಾಲು ತೊಳೆದು ಮನೆ ಒಳಗಡೆ ಬರ್ತಾರೆ ಅಂದ್ಬಿಟ್ಟು ಲತಾ ದಿನೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ನೋಡಿದ್ರ ನಾ ಹೇಳಿದ್ದು ಕರೆಕ್ಟು, ಯಾ ನಂಗೊಂದು ಪಾಯಿಂಟ್ ಸಿಕ್ತು. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಇಂದಿನ ನವಿಲ್ಗರಿಗೆ ಸುಮಧುರ ಸುಂದರ ಅದ್ಭುತ ಹಾಡುಗಳು ಮಾತು ಇಷ್ಟ ಆಯಿತು ಅಂದ್ಬಿಟ್ಟು. ಸಾಮಾನ್ಯ ಮಾತಾಡಿದ್ರೆ ಯಾಕಪ್ಪ ಮಾತಾಡ್ತಾರೆ ಇವರು ಅಂತ ಅನ್ಸುತ್ತೆ, ಆದರೆ ನಮ್ಮ ಆರ್ಜಿಗಳು ಮಾತಾಡಿದಾಗ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತಲ್ಲ. ಅದೇ ಮತ್ತೆ ಆಕಾಶವಾಣಿಗಿರೋ ಗರ್ವ, ಗತ್ತು, ಗಾಂಭೀರ್ಯ. ನವಿಲ್ಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂದ್ಬಿಟ್ಟು ಕಿಶನ್ ಶೋಭಾರಾಣಿ, ರೋಷನ್ ಹನುಮಂತಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಓಕೆ, ನಿಮಗೋಸ್ಕರ ಲೈನ್ ಅಪ್ ಬ್ಯೂಟಿಫುಲ್ ಟ್ರ್ಯಾಕ್ಸ್ ಮತ್ತಷ್ಟು ಪ್ಲೇ ಆಗುತ್ತೆ. ಆದರೆ ನಾ ಕೇಳಿದ ಪ್ರಶ್ನೆ ಇಷ್ಟೇ, ಈಗ ಒಂದ್ಸಲ ಊಟಕ್ಕೆ ಏನಾದರೂ ಪಂಕ್ತಿಯಲ್ಲಿ ಕೂತ್ಕೊಂಡ್ರೆ ಏನು ಮಾಡ್ತಾರೆ? ಮೊದಲಿಗೆ ಉಪ್ಪು, ಆಮೇಲೆ ಉಪ್ಪಿನಕಾಯಿ ಇವನ್ನೆಲ್ಲ ಬಡಿಸ್ತಾರೆ, ಸ್ವೀಟ್ ಬಡಿಸ್ತಾರೆ. ಇದು ನಮ್ಮ ಸಂಪ್ರದಾಯ, ಮೊದಲಿಗೆ ಸ್ವೀಟ್ ತಿನ್ನುವಂಥದ್ದು. ಆ ರೀತಿ ಯಾವ ಒಂದು ಸಂಪ್ರದಾಯ ನಿಮ್ಮ ಮನೆಯಲ್ಲಿ ವಿಶೇಷ ಹಾಗೂ ವಿಭಿನ್ನ ಅಂತ ಅನಿಸುತ್ತೆ? ಅದೊಂಥರ ಕುತೂಹಲನೂ ಇರಬಹುದು, ಅಥವಾ ಯಾಕಿದೆ ಇದು, ಇದರ ಅರ್ಥ ಏನು ಅಂತಲೇ ಗೊತ್ತಿಲ್ಲದೆ ನಾವು ಪಾಲಿಸ್ತಿದ್ದೀವಲ್ಲ ಅನ್ನೋ ಪ್ರಶ್ನೆಯೂ ನಿಮ್ಮನ್ನು ಕಾಡಿರಬಹುದು. ಅಂಥ ಯಾವುದೋ ಒಂದು ಸಂಪ್ರದಾಯ ನಿಮ್ಮ ಮನೇಲಿದ್ದರೆ ಅದನ್ನು ಏನು ಅಂತ ನೀವು ಶೇರ್ ಮಾಡ್ಕೋಬೋದು. 9080910013 ಸಂಖ್ಯೆ. ನಿಮಗೋಸ್ಕರ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಅವರ ಅಭಿನಯದ ಬ್ಯೂಟಿಫುಲ್ ಟ್ರ್ಯಾಕ್ ದ್ವಾಪರ ಸಿನಿಮಾದಿಂದ ಕಾಮನಬಿಲ್ಲು 12:43 ಆಗ್ತಾ ಇದೆ.

ಒಂದು ಒಳ್ಳೆ ಮೆಲೋಡಿ ಹಾಡನ್ನ ಕೇಳಿಕೊಂಡು ವಾಪಸ್ಸಾದ್ರಿ. ಮನೆಯ ಸಂಪ್ರದಾಯಗಳು ತುಂಬಾ ಒಳ್ಳೆಯದು, ಮೊದಲಿಗೆ ಪಾಯಸ ಹಾಕಿ ನಂತರ ಮೊಸರಿನಲ್ಲಿ ಮುಗಿಸ್ತೀವಿ ಗೊತ್ತಾ ಅಂದ್ಬಿಟ್ಟು ಉಷಾ ಅವರು ನಾಗರ್ಬಾವಿಯಿಂದ ಮೆಸೇಜ್ ಮಾಡಿದ್ದಾರೆ. ಕೊರೋನಾ ಟೈಮ್ ಬಂದ್ಮೇಲೆ ಎಲ್ಲರಿಗೂ ಗೊತ್ತಾಯ್ತು ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಅಂತ, ಅದು ಚೆನ್ನಾಗಿ ಮನವರಿಕೆ ಆಗಿದೆ ಅಲ್ವಾ ಮೇಡಮ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಹೌದು ಹೌದು, ಎಲ್ರಿಗೂ ಭಯ ಇರುತ್ತಲ್ಲ, ಅದಕ್ಕೆ ನಾವು ಮಾತಾಡ್ತಾ ಇದ್ವಿ ಸಂಪ್ರದಾಯಗಳ ಬಗ್ಗೆ. ಈಗ ಮಕ್ಕಳಿಗೆ ಊಟ ಮಾಡಿಸಿದಾಗ ಏನು ಮಾಡ್ತೀವಿ, ಅಲ್ಲಿ ನೋಡು ಚಂದ ಮಾಮ ಅಂತ ಹೇಳಿ ಊಟ ಮಾಡಿಸಿ ಆಮೇಲೆ ದೃಷ್ಟಿ ತೆಗಿತೀವಿ, ಒಂದು ಎರಡು ಮೂರು ಏನೂ ಆಗದಿರಲಿ ಮಗುಗೆ ಅಂತ. ಇಂದೊಂದು ಸಂಪ್ರದಾಯ ಸಾಮಾನ್ಯ ಬೆಳದಿಂಗಳ ಊಟ ಅಂತ ಕೇಳಿದ್ದೀರಾ ನೀವು? ಮನೆಯವ್ರನ್ನೆಲ್ಲರನ್ನು ಅಥವಾ ಹೊರಗಿನವ್ರನ್ನೆಲ್ಲರನ್ನು ಸಾಲಾಗಿ ಕೂರಿಸಿ ಎಲ್ಲರಿಗೂ ಊಟ ಹಾಕುವಂಥದ್ದು, ಚಂದ್ರನಡಿ ಕೂತು ಊಟ ಮಾಡಿದಾಗ ಅದು ನೆನಪಾಗಿ ಉಳ್ಕೊಳ್ಳುವಂಥದ್ದು ಒಂದು ಸಂಪ್ರದಾಯ, ಅಮ್ಮನ ಕೈ ತುತ್ತು ಒಂದು ಸಂಪ್ರದಾಯ, ಎಲ್ಲರನ್ನು ಕೂರಿಸಿ ಉಂಡೆ ಮಾಡಿ ನಿಂಗಂತತ್ತು ನಿಂಗಂತತ್ತು ನಿಂಗಂತತ್ತು ಅಂತ ಪ್ರೀತಿಯಿಂದ ತಿನ್ಸುವಂಥ ಸಂಪ್ರದಾಯ. ಊಟದ ವಿಷಯದಲ್ಲೇ ಆಗೋಯ್ತಲ್ಲ ಎಲ್ಲ ಸಂಪ್ರದಾಯಗಳನ್ನು. ಇನ್ನು ಬಾಗಿನ ಅಂತಲೂ ಹೇಳಿದೆ, ಅದು ಒಂದು ಸಂಪ್ರದಾಯ. ಇಂಡಿಯಾದಲ್ಲಿ ತುಂಬಾ ಹೊರ ಜಗತ್ತಿಗೂ ಸಹ ಪರಿಚಯ ಅಂತ ಸಂಪ್ರದಾಯ ಅಂತಂದರೆ ದ ಬಿಗ್ ಫ್ಯಾಟ್ ವೆಡ್ಡಿಂಗ್. ಮದುವೆಗಳೇ ನಮ್ಮ ಏನದು ಸಂಪ್ರದಾಯದ ಒಂದು ಬುನಾದಿ ಅಂತ ಹೇಳ್ಬಹುದು. ಯಾಕಂದರೆ ಅಲ್ಲಿಂದ ಶುರುವಾಗುವಂಥದ್ದೇ ಎಲ್ಲ ಒಂದು ರೀತಿಯ ಸಂಬಂಧಗಳು, ಸಂಪ್ರದಾಯಗಳು, ಇನ್ನಿನ್ನ ವಿಶೇಷಗಳು, ಅನ್ನ ಚಟುವಟಿಕೆಗಳು ಇವೆಲ್ಲ. ಅಂಥ ಯಾವುದೋ ಒಂದು ಸಂಪ್ರದಾಯ ನಿಮ್ಮ ಮನೆಯಲ್ಲಿ ಮುಂದಿನ ಪೀಳಿಗೆಗೆ ನೀವು ಕೊಡುವಂತೆ ಆಗಲಿ, ಅವರು ಸಹ ಅದರಿಂದ ಸಂತೋಷ, ಸಂಬಂಧ ಹಾಗೂ ಸಂಪ್ರದಾಯಗಳನ್ನು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೂ ಅವರು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನವಿಲ್ಗರಿ ಕಾರ್ಯಕ್ರಮವನ್ನು ಟ್ಯೂನ್ ಮಾಡಿದ್ದೀರಾ? ಕಾಮನ ಬಿಲ್ಲು 12:50 ಇದೆ. ನಿಮ್ಮ ಜೊತೆಗೆ ಮಾತಾಡಿದ್ದು ನಿಮ್ಮ ಹೆಸರು ಹೇಳಲ್ಲ, ನೆನ್ಪಿಟ್ಕೊಳ್ಳಿ ನಾನು. ಬಾಯ್, ಟೇಕ್ ಕೇರ್.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಹೌದು, ಸಮಯ ಆಗೇ ಬಿಡ್ತು. ಮಧ್ಯಾಹ್ನದ ಸಮಯ ಇದು, 1:02:43. ಮಧ್ಯಾಹ್ನ ಆಗ್ತಾ ಇದ್ದಂಗೆ ನಮ್ಮ ಹೊಟ್ಟೆ ತಾಳ ಹಾಕ್ತದೆ. ಪ್ರತಿದಿನ ಒಂದೇ ಥರ ಅಡುಗೆ ರುಚಿ ತಿನ್ನೋರ್ಗಲ್ಲ ಕಣ್ರಿ, ಮಾಡಿಕೊಡೋರ್ಗೂ ತುಂಬಾ ಬೇಜಾರು. ಅದಕ್ಕಾಗಿ ಇದೆ ನಮ್ಮ ಈ ಕಾರ್ಯಕ್ರಮ, ಕರಿಯಲ್ಲಿ ಕೈ ರುಚಿ. ಇವತ್ತು ಯಾರು ತಮ್ಮ ಕೈ ರುಚಿಯನ್ನು ತಿಳಿಸ್ಕೊಡ್ತಾರೆ, ಯಾವ ಕೇಳುಗರು ಕರೆಯಲಿದ್ದಾರೆ ಕೇಳೋಣ, ಮಾತಾಡ್ಸೋಣ. ನಮಸ್ತೆ. ಹಲೋ.
1: ಹಲೋ,
0: ನಮಸ್ತೆ. ಯಾರು ಮಾತಾಡೋದು?
1: ನನ್ನ ಹೆಸರು ಹಿಮಶ್ವೇತಾ ಅಂತ.
0: ಹಿಮಶ್ವೇತಾ, ಎಲ್ಲಿಂದ?
1: ನಾವು ಬೆಂಗಳೂರಿಂದ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಾತಾಡ್ತಾ ಇರೋದು.
0: ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಮಶ್ವೇತಾ ಅವರು, ಹೇಳಿ, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಕರೆ ಮಾಡಿದ್ದೀರಾ, ಯಾವ ಕೈ ರುಚಿ ತಿಳಿಸ್ಕೊಡ್ತೀರಾ?
1: ಇವತ್ತು ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ಒಂದು ಅಡಿಗೆ ಹೇಳ್ಕೊಡ್ಬೇಕಂತಿದ್ದೀನಿ.
0: ಖಂಡಿತ ಹೇಳಿ.
1: ಗೊಜ್ಜು ಅವಲಕ್ಕಿ ಮಾಡೋದು ಹೇಗೆ ಅಂತ.
0: ಗೊಜ್ಜು ಅವಲಕ್ಕಿ ತುಂಬಾ ಸರಳವಾಗಿ ಸುಲಭವಾಗಿ ಆಗುವಂತದ್ದು.
1: ಹೌದು
0: ಹೇಳಿ.
1: ಮಾಡೋ ವಿಧಾನ ಹೇಳ?
0: ಹೇಳಿ ಹೇಳಿ, ಖಂಡಿತ ಹೇಳಿ.
1: ಓಕೆ, ಸೊ ನಾನು ಇವಾಗ ಹೇಳ್ತಿರೋ ಗೊಜ್ಜವಲಕ್ಕಿ ಮಾಡೋ ವಿಧಾನ 4-5 ಜನಕ್ಕೆ ಆಗುತ್ತೆ. ಸೊ ಮಾಡಕ್ಕೆ ಫಸ್ಟ್ 2 ಪಾವು ಗಟ್ಟಿ ಅವಲಕ್ಕಿನ ತರಿ ತರಿಯಾಗಿ ಮಿಕ್ಸಿದಲ್ಲಿ ಪುಡಿ ಮಾಡಿಟ್ಕೊಳ್ಬೇಕು. ಪುಡಿ ಮಾಡಿರೋ ಅವಲಕ್ಕಿನ ಒಂದೇ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ, ಸೊ ದಟ್ ಕೊಳೆ ಏನಾನ ಇದ್ರೆ ಅದು ಹೋಗುತ್ತೆ. ಅದಾದ್ಮೇಲೆ ಇನ್ನೊಂದು ಪಾತ್ರದಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸಿ ಅದರ ರಸ ತೆಗೆದಿಟ್ಕೊಳ್ಳಿ. ಈಗ ತೊಳೆದಿಟ್ಟಿರೋ ಅವಲಕ್ಕಿ ಮೇಲೆ ನಿಮ್ಗೆ ಖಾರ ಹೆಂಗೆ ತಡೆಯುತ್ತೋ ಆ ತರ, ನನ್ನ ಪ್ರಕಾರ ನಾನು 2 ಸ್ಪೂನ್ ಮೆಣಸಿನ ಪುಡಿ ಹಾಕೊಂತೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಆಮೇಲೆ ಒಂದು 1/2 ಸ್ಪೂನ್ ಅಷ್ಟು ಬೆಲ್ಲದ ಪುಡಿ, ಆಮೇಲೆ ಹುಣಸೆ ಹಣ್ಣು ರಸ ಏನ್ ತೆಗ್ದಿಟ್ಕೊಂಡಿದ್ರಿ ಅದನ್ನು ಅವಲಕ್ಕಿ ಮೇಲೆ ಹಾಕಿ ಇಟ್ಕೊಳ್ಬೇಕು, ಮತ್ತೆ ಸ್ವಲ್ಪ ಅರಿಶಿನ ಹಾಕೊಳ್ಬೇಕು.
0: ಇದಾದ್ಮೇಲೆ
1: ಇನ್ನೊಂದು ಬಾಣ್ಯದಲ್ಲಿ 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಉದ್ದಿನ ಬೇಳೆ, ಆಮೇಲೆ 1/2 ಚಮಚ ಮೆಣಸು, 1 ಸ್ಪೂನ್ ಎಳ್ಳು, ಇದೆಲ್ಲಾನು ಬಾಣ್ಲಿಗೆ ಹಾಕೊಂಡು ಹುರಿದಿಟ್ಕೊಂಡು ಅದು ತಣ್ಣಗಾದ್ಮೇಲೆ ಅದನ್ನ ಪುಡಿ ಮಾಡ್ಕೊಳ್ಳಿ. ಈ ಪುಡಿನ ಕಂಪ್ಲೀಟ್ ಆಗಿ ನೆನ್ಸಿದ್ದ ಅವಲಕ್ಕಿ ಮೇಲೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಕಲ್ಸಿಡಿ ಕೈಯಲ್ಲಿ. 1-10 ನಿಮಿಷ ನೆನೆದ್ಮೇಲೆ ಇನ್ನೊಂದು ಬಾಣ್ಲಿದಲ್ಲಿ ಸಾಮಾನಿಗೆ ಬೇಕಾದಷ್ಟು ಎಣ್ಣೆ ಹಾಕೊಂಡು, ಅಂದ್ರೆ 2 ಪಾವು ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಅನುಸಾರವಾಗಿ ಬಾಣ್ಲಿದಲ್ಲಿ ಎಣ್ಣೆ ಕಾಯಿಸ್ಕೊಂಡು, ಎಣ್ಣೆ ಕಾದ ನಂತರ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕಿ ಕರಿಬೇವು ಮತ್ತೆ ಕಡಲೆ ಬೀಜ ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೊಂಡ್ಮೇಲೆ ಈ ನೆನೆಸಿದ ಅವಲಕ್ಕಿನ ಬಾಣ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ 1-10 ನಿಮಿಷ ಅವಲಕ್ಕಿ ಚೆನ್ನಾಗಿ ಬಾಣ್ಲಿದಲ್ಲಿ ಬಿಸಿ ಆದ್ಮೇಲೆ ಎಲ್ಲರೂ ಸರ್ವ್ ಮಾಡ್ಕೊಂಡು ತಿನ್ಬಹುದು. ಇದು ಡೈಲಿ ಮಕ್ಕಳಿಗೆ ಏನ್ ಮಾಡ್ಕೊಳ್ಬೇಕು ಅಂತ ಥಿಂಕ್ ಮಾಡ್ಬೇಕಿದ್ದಾಗ ಮಂಡೇ ಟು ಫ್ರೈಡೇ ಒಂದಿನ ಈ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳಿಗೆ ಕಳಿಸ್ಕೊಡ್ಬಹುದು. ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ, ಮನೆಯಲ್ಲಿರೋರಿಗೆ, ಎಲ್ರಿಗೂ ಇಷ್ಟ ಆಗುತ್ತೆ.
0: ಅಂದ್ರೆ ತುಂಬಾ ಬೇಗ ಫಟಾಫಟ್ ಅಂತ ಆಗೋಗುತ್ತೆ.
1: ಹೌದು, ಬೇಗನೆ ಆಗುತ್ತೆ.
0: ಒಳ್ಳೆ ಪ್ರಸಾದದ ತರ ಕೂಡ ಆಗುತ್ತೆ ಅನ್ಸುತ್ತೆ.
1: ಮೊನ್ನೆ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣಂಗೆ ಇಷ್ಟ ಅಂತ ಹೇಳಿ ಇದು ಗೊಜ್ಜು ಅವಲಕ್ಕಿ, ಆಮೇಲೆ ಸಿಹಿ ಅವಲಕ್ಕಿ, ಮೊಸರು ಅವಲಕ್ಕಿ ಆ ತರನು ಮಾಡ್ಕೊಳ್ಬಹುದು.
0: ಥ್ಯಾಂಕ್ ಯು ಹಿಮಶ್ವೇತಾ, ನಮಗೋಸ್ಕರ ನೀವು ಗೊಜ್ಜು ಅವಲಕ್ಕಿ ಮಾಡೋದನ್ನ ತಿಳಿಸ್ಕೊಟ್ರಿ ನಮ್ಮ ಕರೆಯಲ್ಲಿ ಕೈ ರುಚಿ ಈ ಕಾರ್ಯಕ್ರಮದಲ್ಲಿ. ಯಾವ ಊರು ನಿಮ್ದು?
1: ನಾವು ಮೈಸೂರವರು, ಬಟ್ ಆದ್ರೆ ತುಂಬಾ ವರ್ಷದಿಂದ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀವಿ.
0: ಬೆಂಗಳೂರಲ್ಲೇ ಇದ್ದೀರಾ, ಸರಿ. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತೀರಾ, ರೇಡಿಯೋ ಕೇಳ್ತೀರಾ ನೀವು? ಹಲೋ,
1: ಏನಂದ್ರಿ?
0: ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಹಿಮಶ್ವೇತಾ?
1: ಹೌದು ಹೌದು, ಕೇಳ್ತೀವಿ. ಕಾರ್ಯಕ್ರಮಗಳು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
0: ಥ್ಯಾಂಕ್ ಯು. ನೀವು ಕೂಡ ನಿಮ್ಮ ರುಚಿಯನ್ನ ನಮಗೆ ತೋರಿಸಿದ್ರಿ, ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಕಣ್ರಿ. ಥ್ಯಾಂಕ್ ಯು ಹಿಮಶ್ವೇತಾ.
1: ಥ್ಯಾಂಕ್ ಯು, ನಿಮಗೂ ತುಂಬಾ ಥ್ಯಾಂಕ್ಸ್.
0: ಥ್ಯಾಂಕ್ ಯು,
1: ಬೈ.

0: ಡಬ್ಬ. ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ಸ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
0: ಅಯ್ಯೋ ಕೈ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ,
0: ನೀರ್ ಕುದಿತಾ ಇದೆ, ಬೇಗ ಹಾಕ್ರಿ. ಹಾಗೆ ಒಗ್ಗರಣೆ ಹಾಕೊಳ್ಳಿ.

ಈಗ ಕೇಳೋಣ ಕನ್ನಡದಲ್ಲಿ ವಾರ್ತೆಗಳನ್ನ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಎಚ್ಎಎಲ್ ಸಂಸ್ಥೆಯ ತರಬೇತಿ ವಿಮಾನಗಳ ಹಸ್ತಾಂತರ ಕಾರ್ಯಕ್ರಮ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ನವದೆಹಲಿಯಲ್ಲಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ. ಭಾರತ ನೇಪಾಳ ಅಂತರ್ ಸರ್ಕಾರಿ ಉಪಸಮಿತಿ ಸಭೆ ಸಂಪನ್ನ, ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ. ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ: ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ತರಬೇತಿ ವಿಮಾನ ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎರಡು ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ ಎಫ್ಟಿಟಿ 40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಲಾಗುವುದು. 2033-34 ವೇಳೆಗೆ ಎಚ್ಎಎಲ್ ವಾಯುಪಡೆಗೆ 29 MK-1A-2 ಆಸನದ ವಿಮಾನಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಗುವುದು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲೇ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 ಎಫ್ಟಿಟಿ 40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಪ್ರತಿನಿಧಿಗಳು ಮಸೂದೆಯ ವಿವಿಧ ಅಂಶಗಳ ಕುರಿತು ಸಮಿತಿಗೆ ಮಾಹಿತಿ ನೀಡಲಿದ್ದಾರೆ. ವಿದೇಶಿ ದೇಣಿಗೆ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ತರಲು 2010 ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ಆಗಸ್ಟ್ 12 ಸಂಸತ್ತಿನ ಉಭಯ ಸದನಗಳು ಹೆಚ್ಚಿನ ಪರಿಶೀಲನೆಗಾಗಿ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಲು ಅನುಮೋದನೆ ನೀಡಿದವು. ಲೋಕಸಭೆಯ 21 ಹಾಗೂ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುವ ಸಮಿತಿಗೆ ಲೋಕಸಭಾ ಸದಸ್ಯ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸಬೇಕಾಗಿದೆ.

0: ಭೂತಾನ ಅಭಿವೃದ್ಧಿ ಗುರಿಗಳು ಮತ್ತು ಆದ್ಯತೆಗಳಿಗೆ ಭಾರತದ ಬೆಂಬಲವನ್ನು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಪುನರುಚ್ಚರಿಸಿದ್ದಾರೆ. ಭೂತಾನ್ ಭೇಟಿಯ ವೇಳೆ ಅಲ್ಲಿನ ವಿದೇಶಾಂಗ ಸಚಿವ ಲಿಯೋನ್ಪೋ ಡಿಎನ್ ಧುಂಗೇಲ್ ಅವರೊಂದಿಗೆ ದ್ವಿಪಕ್ಷೀಯ ಸಹಕಾರ, ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಉಭಯ ಸಚಿವರು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಜಂಟಿಯಾಗಿ ಉದ್ಘಾಟಿಸಿದ್ದು, ಭಾರತ ಭೂತಾನ್ಗೆ 54 ವಿದ್ಯುತ್ ವಾಹನಗಳನ್ನು ಹಸ್ತಾಂತರಿಸಿದೆ. ಇಂಧನ ಯೋಜನೆಗಳಿಗೆ 4,000 ಕೋಟಿ ರೂಪಾಯಿಗಳ ರಿಯಾಯಿತಿ ಸಾಲ ಒಪ್ಪಂದವನ್ನು ಸ್ವಾಗತಿಸಲಾಗಿದೆ. ಭೂತಾನ್ ನಾಗರಿಕರು ಭಾರತದಲ್ಲಿ ತಮ್ಮ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಡಿಜಿಟಲ್ ಪಾವತಿ ಮಾಡಲು ಅನುಕೂಲವಾಗುವ ಯುಪಿಐ ಆಧಾರಿತ ವ್ಯವಸ್ಥೆಯು ಕಾರ್ಯಾರಂಭಿಸಿದೆ. ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಆಫ್ಘಾನಿಸ್ತಾನದ ಪರಿಸ್ಥಿತಿ ಕುರಿತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದು ಪಾಕಿಸ್ತಾನಿ ಸಾಮಾಜಿಕ ಮಾಧ್ಯಮ ಖಾತೆಗಳು ಹರಿಬಿಟ್ಟಿರುವ ವಿಡಿಯೋ ನಕಲಿ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ 2023 ಅಕ್ಟೋಬರ್ನಿಂದ ಇಸ್ರೇಲ್ಗೆ ಭಾರತ ಕಳುಹಿಸಿರುವ 2,596 ಸರಕು ಸಾಗಣೆಗಳನ್ನು ವಿಶ್ಲೇಷಿಸಿದೆ ಎಂದು ಹರೀಶ್ ಹೇಳಿದ್ದಾರೆ ಎಂಬುದು ವಿಡಿಯೋದಲ್ಲಿನ ಸುಳ್ಳು ಆರೋಪವಾಗಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋವನ್ನು ನಕಲಿ ಹಾಗೂ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ರಾಯಭಾರಿ ಪರ್ವತನೇನಿ ಹರೀಶ್ ಅವರು ಇಂತಹ ಯಾವುದೇ ಹೇಳಿಕೆ ನೀಡಿಲ್ಲ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ನೇಪಾಳ ಉಭಯ ದೇಶಗಳ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ ನಡೆಸಿವೆ. ವ್ಯಾಪಾರ ಸಾಗಣೆ ಹಾಗೂ ಅನಧಿಕೃತ ವ್ಯಾಪಾರ ನಿಯಂತ್ರಣ ಕುರಿತ ಅಂತರ್ ಸರ್ಕಾರಿ ಉಪಸಮಿತಿಯ 2 ದಿನಗಳ ಸಭೆ ನಿನ್ನೆ ಸಂಪನ್ನಗೊಂಡಿದ್ದು, ಮಾರುಕಟ್ಟೆ ಪ್ರವೇಶ, ಕಸ್ಟಮ್ಸ್ ವ್ಯಾಪಾರ ಸುಗಮಗೊಳಿಸುವಿಕೆ, ಗುಣಮಟ್ಟ ಮಾನದಂಡಗಳು, ಆಹಾರ ಸುರಕ್ಷತೆ ಹಾಗೂ ಗಡಿ ಮೂಲಸೌಕರ್ಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ರೈಲು ಮತ್ತು ರಸ್ತೆ ಸಂಪರ್ಕ, ಸರಕು ಸಾಗಣೆ, ಸಮಗ್ರ ತಪಾಸಣಾ ಕೇಂದ್ರಗಳು ಹಾಗೂ ಭೂ ಬಂದರುಗಳ ಮೂಲಸೌಕರ್ಯ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಈಗಿರುವ ಮೂಲಸೌಕರ್ಯಗಳ ಸಮರ್ಪಕ ಬಳಕೆ ಮತ್ತು ದ್ವಿಪಕ್ಷೀಯ ಹಾಗೂ ಸಾಗಣೆ ವ್ಯಾಪಾರಕ್ಕೆ ಎದುರಾಗಿರುವ ಕಾರ್ಯಾಚರಣಾ ಅಡಚಣೆಗಳನ್ನು ನಿವಾರಿಸುವ ಬಗ್ಗೆ ಗಮನ ಹರಿಸಲಾಯಿತು. ನಿಯಮಾನುಸಾರ ನಡೆಯುವ ವ್ಯಾಪಾರಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಆದ್ಯತೆಯ ವ್ಯಾಪಾರ ವ್ಯವಸ್ಥೆಗಳ ದುರ್ಬಳಕೆ ತಡೆಯಲು ಮತ್ತು ನಿಯಮಗಳ ಪಾಲನೆ ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಬಲಪಡಿಸುವ ಕುರಿತು ಉಭಯ ದೇಶಗಳು ಒಪ್ಪಿಗೆ ವ್ಯಕ್ತಪಡಿಸಿವೆ. ಈ ಚರ್ಚೆಗಳು ಭಾರತ ನೇಪಾಳ ನಡುವಿನ ವ್ಯಾಪಾರ ಸಾಗಣೆ ಸಂಪರ್ಕ ಹಾಗೂ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ಅವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇಲ್ಲಿದೆ. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರಿ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ.

0: ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟನೆಗಳನ್ನು ವಿಸ್ತರಿಸಲಾಗುತ್ತಿದ್ದು ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗದೆ ಭಾರತದ ರೈತರು, ಸಣ್ಣ ಉದ್ಯಮಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೂ ತಲುಪಬೇಕು ಎಂದು ಮೈಕ್ರೋಸಾಫ್ಟ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸತ್ಯ ನಾದೆಲ್ಲ ಹೇಳಿದ್ದಾರೆ. ಸಿಯಾಟಾದಲ್ಲಿ ನಡೆದ ಐಡಿಯಾಸ್ ಫಾರ್ ಇಂಡಿಯಾ ವೇದಿಕೆಯಲ್ಲಿ ಭಾರತೀಯ ಮೂಲದ 40 ಹೆಚ್ಚು ತಂತ್ರಜ್ಞಾನ ನಾಯಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆಯ ವ್ಯಾಪಕ ಸಾರ್ವಜನಿಕ ಬಳಕೆ, ದತ್ತಾಂಶ ಸಾರ್ವಭೌಮತ್ವ ಮತ್ತು ಮಾನವ ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ಕರೆ ನೀಡಿದರು. ಗ್ರಾಮೀಣ ರೈತರು ತಮ್ಮ ಸ್ಥಳೀಯ ಭಾಷೆಗಳಲ್ಲಿ ಸರ್ಕಾರಿ ಸಬ್ಸಿಡಿಗಳ ಮಾಹಿತಿ ಪಡೆಯಲು ನೆರವಾಗುವ ಕೃತಕ ಬುದ್ಧಿಮತ್ತೆ ಆಧಾರಿತ ಸಾಧನದ ಉದಾಹರಣೆಯನ್ನು ಅವರು ನೀಡಿದರು. ಅಮೆರಿಕದಲ್ಲಿನ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ಅವರು ಕೃತಕ ಬುದ್ಧಿಮತ್ತೆಯ ಯಶಸ್ಸನ್ನು ಅದು ಸಮಾಜಕ್ಕೆ ನೀಡುವ ಪ್ರಯೋಜನದ ಆಧಾರದ ಮೇಲೆ ಅಳೆಯಬೇಕು ಎಂದು ಹೇಳಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತ ಉತ್ತಮ ಆರಂಭ ಕಂಡಿದ್ದು, ಇಂದು ನಡೆದ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಜಪಾನ್ ತಂಡವನ್ನು 8 ವಿಕೆಟ್ಗಳಿಂದ ಮಣಿಸಿದೆ. ಭಾರತ ತಂಡ ಜಪಾನ್ ನೀಡಿದ 58 ರನ್ಗಳ ಗುರಿಯನ್ನು 2 ವಿಕೆಟ್ಗಳನ್ನಷ್ಟಕ್ಕೆ 5 ಓವರ್ಗಳ ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಚ್ಎಎಲ್ ಸಂಸ್ಥೆಯ ತರಬೇತಿ ವಿಮಾನಗಳ ಹಸ್ತಾಂತರ ಕಾರ್ಯಕ್ರಮ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ನವದೆಹಲಿಯಲ್ಲಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ, 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ, ಭಾರತ ನೇಪಾಳ ಅಂತರ್ ಸರ್ಕಾರಿ ಉಪಸಮಿತಿ ಸಭೆ ಸಂಪನ್ನ, ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ, ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇನ್ನೀಗ ಕೇಳೋಣ ಕಗ್ಗದ ಸಿರಿ.

ಒಡೊಮ್ಮೆ ಮರಳಿ ನೀನು ಜುಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ. ಗುರಿಯ ನೈದದೊಡೊಮ್ಮೆ ಮರಳಿ ನೀನು ಜುಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ. ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಪರವೆ ಇಡದು ಜುಗಿಸು ಮಂಕುತಿಮ್ಮ. ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಪರವೆ ಇಡದು ಜುಗಿಸು ಮಂಕುತಿಮ್ಮ.

ಬಹಳ ಚೆನ್ನಾಗಿದೆ ಇದು. ಗುರಿಯ ನೈದದೊಡೊಮ್ಮೆ ಮರಳಿ ನೀನು ಉಜ್ಜಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಪರವಿಡದೆ ಉಜ್ಜುಗಿಸು ಮಂಕುತಿಮ್ಮ. ನಾವು ಸಾಮಾನ್ಯದಲ್ಲಿ ಗುರಿ ಸಾಧಿಸಬೇಕು ಅಂತ ಹೋಗ್ತೇವೆ ಜೀವನದಲ್ಲಿ. ಆದರೆ ಒಂದು ಮಾತು ನೆನಪಿಡಬೇಕಾದದ್ದು, ಜೀವನಕ್ಕೆ ಒಂದು ಗುರಿ ಅನ್ನೋದಿಲ್ಲ, ಗುರಿಗಳ ಸಾಲು ಸಾಲೇ ಇದೆ ನಮ್ಮ ಕಣ್ಣು ಮುಂದೆ. ಗುರಿಗಳಂದ್ರೆ ಹಿಮಾಲಯ ಹತ್ತಿದ ಹಾಗೆ, ಓಹೋ ಒಂದು ಬೆಟ್ಟ ಹತ್ತಿ ನಿಂತ್ಕೊಂಡೆ ಮತ್ತೊಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ, ಅದನ್ನ ಹತ್ತಿ ಇನ್ನೊಂದು ಪರ್ವತ ಕಾಣಿಸುತ್ತೆ, ಅದ್ರ ಮುಂದೆ ಇನ್ನೊಂದು ಪರ್ವತ. ಹಾಗೆ ಒಂದು ಗುರಿಯನ್ನು ಮುಟ್ಟಿದ ತಕ್ಷಣ ಮತ್ತೊಂದು ಗುರಿ ಕಾಣಿಸುತ್ತೆ. ಅದಕ್ಕೆ ಗುರಿಯ ನೈದಿದೊಡೆ ಒಂದು ಗುರಿ ಸೇರಿದ ತಕ್ಷಣ ಮತ್ತೆ ಮರುಳಿ ನೀನು ಉಜ್ಜಗಿಸು, ಮತ್ತೆ ಕೆಲಸ ಶುರು ಮಾಡು. ಕರಯುಕ್ತಿ ಪೆರ್ಚೆಯೋ, ಕರಯುಕ್ತಿ ಅಂದರೆ ಸ್ಕಿಲ್, ನಮ್ಮ ಕೌಶಲ, ನನ್ನ ಕೌಶಲ ಹೆಚ್ಚಾಗಿಯೋ ಅಥವಾ ದೈವ ಕರುಣಿಸಿಯೋ ದೈವದ ಕೃಪೆಯಿಂದನೋ ಕರ್ಮ ಋಣ ಸಂಧಿಸಿಯೋ, ನಿನ್ನ ಪೂರ್ವಜನ್ಮದ ಕರ್ಮ ಅದು ಋಣ ಸಂಧಿ ಆಗ್ತದೋ ಹೇಗೋ, ಈ ಮೂರರಿಂದ ನಿನ್ನ ಕೌಶಲ ಹೆಚ್ಚಾಗಿಯೋ ಭಗವಂತನ ಕೃಪೆಯಿಂದನೋ ಅಥವಾ ನಿನ್ನ ಕರ್ಮ ಋಣ ಸಂದಾಯ ಆಗಿಯೋ ನಿನ್ನ ಗುರಿ ಕೈ ಸಿಗ್ತದೆ. ಆದರೆ ಅದನ್ನು ಚಿಂತೆ ಮಾಡಬೇಡ, ಪರವೆ ಇಡದೆ ಉಜ್ಜಗಿಸು ಮಂಕುತಿಮ್ಮ. ನಿನ್ನ ಕೆಲಸ ಕೆಲಸ ಮಾಡುವಂಥದ್ದು, ಯಾವುದನ್ನು ಚಿಂತೆ ಮಾಡಬೇಡ. ಆ ಚಿಂತೆ ಮಾಡದ ಕೆಲಸ ಮಾಡಿದಾಗ ನಿನ್ನ ಕೌಶಲದಿಂದನೋ ಭಗವಂತನ ಕರುಣೆಯಿಂದನೋ ಅಥವಾ ನಿನ್ನ ಕರ್ಮಋಣ ಸಂದಾಯವಾಗಿಯೋ ನಿನ್ನ ಗುರಿ ಸೇರ್ತದೆ. ಅದರಿಂದ ನನ್ನ ಕೆಲಸ ಉಜ್ಜುಗಿಸುವುದು, ಕರ್ತವ್ಯ ಮಾಡುವಂಥದ್ದು.

0: ಪರಮ ಕಲೆ ಜೀವನದ ಲಲಿತ ಕಲೆ, ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಿಂ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ, ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಿಂ. ಒಲಿದೊಲಿಸಿ ಕೊಳುವ ಲೌಕಿಕ ನಯದ ಸೊಗಸ ನೀಂ, ತಿಳಿವುದೊಳ ಹದದಿಂದ ಮಂಕುತಿಮ್ಮ.
1: ಒಲಿದೊಲಿಸಿ ಕೊಳುವ ಲೌಕಿಕ ನಯದ ಸೊಗಸ ನೀಂ, ತಿಳಿವುದೊಳ ಹದದಿಂದ ಮಂಕುತಿಮ್ಮ.

ಇದು ಅದ್ಭುತವಾದಂಥ ಪದ್ಯ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕಲೆ ಯಾವುದು ಅಂತಂದರೆ ಜೀವನದ ಲಲಿತ ಕಲೆ. 64 ಕಲೆಗಳಿದ್ದಾವೆ ಅಂತ ಹೇಳ್ತಾರೆ ನಮ್ಮ ಭಾರತದಲ್ಲಿ. ಅದರ ಅತ್ಯಂತ ಶ್ರೇಷ್ಠವಾದ ಕಲೆ ಜೀವನವನ್ನು ನಡೆಸುವಂಥ ಕಲೆ, ಜೀವನದ ಲಲಿತ ಕಲೆ. ಕಲಿಸನದ ನಳವಲ್ಲ, ಅದನ್ನು ಕಲಿಸೋದಕ್ಕೆ ಬರೋದಿಲ್ಲ. ಯಾವುದು ಟ್ಯೂಷನ್ ಕೊಟ್ಟು ಕ್ಲಾಸಿಗೆ ಹಾಕಿ ಮಾಡೋಕೆ ಬರೋದೇ ಇಲ್ಲ. ಅದು ಬಾಹ್ಯ ಬೋಧನೆಯಿಂದ, ಹೊರಗಿನ ಬೋಧನೆಯಿಂದ ಆ ಜೀವನದ ಲಲಿತ ಕಲೆಯನ್ನು ಕಲಿಸೋಕೆ ಸಾಧ್ಯವೇ ಇಲ್ಲ. ಅದನ್ನು ಹೇಗೆ ಮಾಡಬೇಕು? ಒಲಿದು ಒಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸನೀಂ ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ಎಷ್ಟು ತೂಕದ ಮಾತು. ಡಿ ವಿ ಜಿ ನೆನೆಸ್ಕೊಂಡ್ರೆ ಅವ್ರ ಜೊತೆಗಿರುವಂಥ ಭಾಗ್ಯ ನನಗಿತ್ತು. 3 ವರ್ಷ ಅವ್ರ ಜೊತೆಗಿದ್ದವ್ ಆ ಪದವನ್ನು ಬಳಸುವಂಥ ರೀತಿಯನ್ನು ಗಮನಿಸಬೇಕು. ಒಲಿದು ಒಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸನ್ ನೀಂ ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ಹೊರಗಿನ ಬಾಹ್ಯ ಬೋಧನೆಯಿಂದ ಜೀವನ ಹೇಗೆ ನಡೆಸಬೇಕು ಅಂತ ಯಾರಿಗೂ ಹೇಳಲ್ಲ. ಜೀವನ ಹೇಗೆ ನಡೆಸಬೇಕು ಅಂತ ಕ್ಲಾಸ್ ಮಾಡೋರು ಮನೆಯಲ್ಲೇ ಜಗಳ ಇರ್ತದೆ, ಅದು ಪ್ರಯೋಜನ ಇಲ್ಲ. ಆದರೆ ಒಲಿದು ಜೀವನ ನಡೆಸಬೇಕಾದ್ರೆ ಮತ್ತೊಬ್ಬರನ್ನು ಒಲಿಬೇಕು, ಒಲಿಸಿಕೊಳ್ಳಬೇಕು. ಆ ಲೌಕಿಕ ನಯದ ಸೊಗಸನ್ನು ಹೇಗೆ ತಿಳ್ಕೋಬೇಕು? ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ನಿನ್ನ ಜೀವನದ ಅನುಭವದಿಂದ, ಒಳಗಿನ ತಿಳುವಳಿಕೆಯಿಂದ ಮಾಡ್ಕೋಬೇಕಾದ್ದು. ಜೀವನಕ್ಕೊಂದು ಹದ ಅಂತಿದೆ, ಯಾವುದು ಅತಿಯಾದಾಗ ಹದ ತಪ್ಪಿ ಹೋಗ್ತದೆ. ಹಾಗೆ ಒಳಹದದಿಂದ ಆ ಲೌಕಿಕ ನಯದ ಸೊಗಸನನ್ನು ತಿಳ್ಕೊಂಡಾಗ ಜೀವನದ ಕಲೆ ಲಲಿತ ಕಲೆ ಆಗ್ತದೆ.

ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸಮಯವಾಗಿದೆ 1:31:25. ಇದು ಲಂಚ್ ಬಾಕ್ಸ್ ಸಮಯ. ಏನಪ್ಪ ಇವತ್ತಿನ ಲಂಚ್ ಬಾಕ್ಸ್ ವಿಶೇಷ ಅಂತೀರಾ? ಖಂಡಿತ ಸ್ನೇಹಿತರೆ, ವಿಶೇಷವಾದ ಲಂಚ್ ಬಾಕ್ಸ್ ಇವತ್ತು. ಆಹಾರ ತಜ್ಞೆ ಹಾಗೆ ಪೋಷಣಾ ತಜ್ಞೆಯಾದ ಶ್ರೀಮತಿ ರಮ್ಯಾರವರು ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಮಧುಮೇಹಿಗಳ ಡಯಟ್ ಪ್ಲಾನ್ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ. ಈ ಡಯಾಬಿಟಿಕ್ ಪೇಷಂಟ್ಸ್ ಅವರ ಡಯಟ್ ಪ್ಲಾನ್ ಹೇಗಿರಬೇಕು, ಸಾಮಾನ್ಯರಿಗಿಂತ ಬೇರೆ ಇರುತ್ತಾ ಏನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ತಾರೆ ಈ ಒಂದು ಹಾಡಿನ ನಂತರ.

0: ಅಂಗಯಗಲ.
1: ಹೌದು, ತುತ್ತು ಅನ್ನ ತಿನ್ನೋಕೆ, ಪೊಗಸೆ ನೀರು ಕುಡಿಯೋಕೆ, ನಾವು ತಿನ್ನೋ ಆಹಾರನೇ ಔಷಧಿ ಅಂತಾರೆ. ಅಂದರೆ ನಮ್ಮ ದೇಹಕ್ಕೆ ಏನು ಬೇಕು ಅದನ್ನು ಅರ್ಥ ಮಾಡಿಕೊಂಡು ಆಹಾರವಾಗಿ ತೊಗೊಂಡ್ಬಿಟ್ರೆ ಹೊರಗಿನ ಔಷಧಿಯ ಅಗತ್ಯವೇ ಇಲ್ಲ ಸ್ನೇಹಿತರೆ. ಪೌಷ್ಟಿಕಾಂಶಯುಕ್ತ ಹಾಗೆ ಸಂಪೂರ್ಣ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಫುಡ್ ನಮಗೆಲ್ಲರಿಗೂ ಬೇಕು. ಹಾಗಾದರೆ ಮಧುಮೇಹಿಗಳ ಆಹಾರ ಹೇಗಿರಬೇಕು, ಅವರ ಡಯಟ್ ಪ್ಲಾನ್ ಹೇಗಿರಬೇಕು ಅಂತ ಇವತ್ತು ನಮ್ಮೊಂದಿಗೆ ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಳೋಕೆ ಕರೆಯಲಿದ್ದಾರೆ ಆಹಾರ ತಜ್ಞೆ ಹಾಗೂ ಪೋಷಣಾ ತಜ್ಞೆಯಾದ ಶ್ರೀಮತಿ ರಮ್ಯಾರವರು. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ರಮ್ಯಾ. ಹಲೋ ಹಲೋ
2: ಹಲೋ
1: ರಮ್ಯಾ.
2: ನಮಸ್ತೆ ಮಂಜು ಅವರೇ.
1: ನಮಸ್ತೆ, ಹೇಗಿದ್ದೀರಾ?
2: ಕೇಳಿಸ್ತಿದ್ದೀರಾ ಮಾತಾಡೋದು? ಕೇಳಿಸ್ತಾ ಇದೆ, ಹೇಳಿ.
1: ಹಾ ಮೇಡಮ್, ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ.
1: ನೀವೊಬ್ರು ನ್ಯೂಟ್ರಿಷನಿಸ್ಟ್ ಹಾಗೆ ಡಯಟಿಷಿಯನಿಸ್ಟ್.
2: ಹೌದು.
1: ಈ ಒಂದು ಫೀಲ್ಡ್ ಬಂದು ಎಷ್ಟು ವರ್ಷದಿಂದ ಇದ್ದೀರಾ? ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ?
2: ಹಲೋ
1: ಮೇಡಮ್, ಕೇಳಿಸ್ತಿಲ್ವಾ?
2: ಅದು ವಾಯ್ಸ್ ತುಂಬಾ ಕಡಿಮೆ ಇದೆ ನಿಮ್ದು.
1: ಹೌದಾ? ಹಲೋ ಹಲೋ
2: ಹಲೋ
1: ಮೇಡಮ್, ನೀವು ಮಾತಾಡೋದು ಕೇಳಿಸ್ತಾ ಇದೆ. ನಾನು ಮಾತಾಡೋದು ಕೇಳಿಸ್ತಿದ್ಯಾ?
2: ನೀವು ಮಾತಾಡ್ತಿರೋದು ನನಗೆ ತುಂಬಾ ಕಡಿಮೆ ಇದೆ, ಕೇಳಿಸ್ತಾ ಇಲ್ಲ ಸರಿಯಾಗಿ.
1: ಈಗ
2: ಇಲ್ಲ, ಕ್ಲಿಯರ್ ಇಲ್ಲ.
1: ಹಲೋ ಹೇಳಿ, ನಿಮ್ಮ ಕ್ಷೇತ್ರದ ಬಗ್ಗೆ ಹೇಳಿ.
2: ನನ್ನ ರಮ್ಯಾ ಅಂತ.

0: ಹೇಳ್ಬಿಟ್ಟು, ಕಳೆದ 16 ವರ್ಷದಿಂದ ಈ ಕ್ಷೇತ್ರದಲ್ಲಿ ನಾನು ಪೇಷಂಟ್ ಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಸೊ ನಾನು ಗೌರಿ ಕುರಂಗ ಮತ್ತೆ ಕೃಪಾ ಡಯಾಬಿಟಿಕ್ ಅನ್ನೋ ಎರಡು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಮಧುಮೇಹಿಗಳಿಗೆ ಯಾವ ರೀತಿ ಆಹಾರ ತಗೋಬೇಕು, ಯಾವ ರೀತಿ ಅವರ ದಿನನಿಧಿ ಹೇಗೆ ಇದು ಮಾಡ್ಬೇಕು, ಅಥವಾ ವ್ಯಾಯಾಮದ ಬಗ್ಗೆ ಆಗ್ಲಿ ಏನ್ ಮಾಡ್ಬೇಕು, ಪ್ರತಿಯೊಂದನ್ನು ಮಾಹಿತಿ ನೀಡೋದೇ ನಮ್ದು ಇದಾಗಿರುತ್ತೆ.
1: ಎಷ್ಟು ವರ್ಷದಿಂದ ಇದ್ದೀರಾ ರಮ್ಯಾ?
0: 16 ವರ್ಷದಿಂದ ಮಾಡ್ತಾ ಇದ್ದೀನಿ.
1: 16 ವರ್ಷದಿಂದ. ಹಾಗಾದ್ರೆ ಈ ಸಾಮಾನ್ಯರಿಗೂ ಹಾಗೆ ಮಧುಮೇಹಿಗಳ ಆರೋಗ್ಯ ಪದ್ಧತಿ ಒಂದೇ ತರ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ?
0: ಸಾಮಾನ್ಯವಾಗಿ ಯೂಶಲಿ ಮಧುಮೇಹಿಗಳಿಗೆ ಒಂದು ಏನು ತಪ್ಪು ಕಲ್ಪನೆ ಅಂತಂದ್ರೆ, ನಾವು ಅದು ತಿನ್ಬಾರ್ದು ಇದು ತಿನ್ಬಾರ್ದು, ಅಥವಾ ಯಾವುದೇ ಒಂದು ನಾರ್ಮಲ್ ಜನಗಳು ತಗೊಳ್ಳೋ ಅಂತ ಆಹಾರ ತಗೊಂಡಾಗ ನಮ್ ಸಕ್ಕರೆ ಇದು ರಕ್ತದಲ್ಲಿನ ಸಕ್ಕರೆ ಅಂಶ ಏರುತ್ತೆ ಅನ್ನೋದು ಒಂದು ಭಯ ಇರುತ್ತೆ. ಈಗ ಅತಿಯಾಗಿ ಸ್ವೀಟ್ಸ್ ತಗೊಂಡಾಗ ಅಥವಾ ಆಲ್ರೆಡಿ ಸ್ವೀಟಿನ ಅಂಶ ಜಾಸ್ತಿ ಇರುವಂತ ಆಹಾರಗಳು ತಗೊಂಡಾಗ ಖಂಡಿತ ಅವರ ದೇಹದಲ್ಲಿನ ರಕ್ತ ಅಂಶದಲ್ಲಿ ಬದಲಾವಣೆಗಳಾಗುತ್ತೆ. ಬಟ್ ನಾವ್ ಯಾವ ರೀತಿ ವ್ಯಾಯಾಮ ಮಾಡ್ತೀವಿ, ಯಾವ ರೀತಿ ಅದನ್ನ ಒಂದು ಕಾಪಾಡ್ಕೊಂಡ್ ಬರ್ತೀವಿ ಅನ್ನೋದನ್ನು ಕೂಡ ಇನ್ಕ್ಲೂಡ್ ಆಗುತ್ತೆ.
1: ಸೊ ಅಲ್ಲಿಗೆ ಬೇರೆ ಅಂತ ಏನು ವ್ಯತ್ಯಾಸ ಏನು ಇರೋದಿಲ್ಲ ಅಂತ ನೀವು ಹೇಳ್ತೀರಾ?
0: ಅಂದ್ರೆ ಯಾವ ರೀತಿ ಇವಾಗ ದೇಹದ ಪೌಷ್ಟಿಕಾಂಶ ನಾವೇನ್ ತಗೊಂತೀವಿ, ಅಥವಾ ನಾವು ತಿನ್ನೋ ಅಂತ ಆಹಾರ ನಮ್ಮ ಮನಸ್ಸಿಗೆ ಶಾಂತಿ ಕೊಡ್ಬೇಕು ಮತ್ತೆ ಸುಲಭವಾಗಿ ಜೀರ್ಣ ಆಗುವಂತದ್ದಾಗಿರ್ಬೇಕು, ಇದೆಲ್ಲದನ್ನು ನೋಡ್ಕೋಬೇಕಾಗತ್ತೆ. ಅಂಡ್ ಕೆಲವೊಂದು ತಪ್ಪು ಕಲ್ಪನೆ ಅಂತಂದ್ರೆ, ಶುಗರ್ ಇರೋರು ಹಣ್ಣುಗಳು ತಗೋಬಾರ್ದು, ತಗೊಂಡ್ರೆ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಸಾಮಾನ್ಯ ಜನರಲ್ಲಿ ಇರುವಂತ ತಪ್ಪು ಕಲ್ಪನೆ ಅದು. ಖಂಡಿತ ನಮ್ಮ ಸಕ್ಕರೆ ಅಂಶ ಒಂದು ನಾರ್ಮಲ್ ಹಂತದಲ್ಲಿ ಇದ್ದಾಗ ಪ್ರತಿಯೊಬ್ರು ಕೂಡ ದಿನಕ್ಕೆ ಒಂದು ಹಣ್ಣು ಸೇವಿಸಬಹುದು ಅಂತಾನೆ ನಾವು ಹೇಳ್ತೀವಿ.
1: ಸೊ ಈಗ ನಮ್ಮ ಎಲ್ಲ ಒಂದು ಏನು ತಪ್ಪು ಕಲ್ಪನೆ ಇದೆ ಅದನ್ನ ನೀವು ಹೋಗಲಾಡಿಸಿದ್ರಿ. ನಮ್ಗೊಂದು ಅಸಂಪ್ಷನ್ ಇರುತ್ತೆ, ಓ ಇನ್ ಕೇಸ್ ಏನಾದ್ರು ನಮ್ಮ ಡಯಾಬಿಟಿಕ್ ಇದ್ರೆ ನಾವು ಯಾವ ಹಣ್ಣನ್ನು ತಗೊಳ್ಬಾರ್ದು ಅಂತ ಅಲ್ವಾ? ಅದೇ ನಮ್ಮ ಯೂಶಲಿ ನಮ್ಮ ಮೈಂಡಲ್ಲಿ ಇರುತ್ತೆ. ಒಂದು ಹಣ್ಣನ್ನ ಆರಾಮಾಗಿ ತಗೊಳ್ಬಹುದು ಒಬ್ಬ ಡಯಾಬಿಟಿಕ್ ಪೇಷಂಟ್ ಅಂತ ಹೇಳ್ತೀರಾ? ಹಲೋ
0: ಹಲೋ.
1: ಮೇಡಮ್, ನೀವು ಹೇಳ್ತಾ ಇದ್ರಿ ಮಧುಮೇಹಿಗಳು ಹಾಗೆ ಸಾಮಾನ್ಯದವ್ರಿಗೂ ಏನ್ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ ಅಂತ, ನಾವ್ ಅದ್ರ ಬಗ್ಗೆ ಮಾತಾಡೋಣ. ಮಧುಮೇಹಿಗಳು ಡಯಟ್ ನಲ್ಲಿ ಇರ್ಬೇಕಾ, ಅವ್ರ ಡಯಟ್ ಪ್ಲಾನ್ ಹೇಗಿರ್ಬೇಕು ಅನ್ನೋದನ್ನ ಒಂದು ಹಾಡಿದ ನಂತರ ನೀವು ನಮ್ಗೆ ತಿಳಿಸ್ಕೊಡಿ.
0: ಓಕೆ, ಖಂಡಿತ.

ಗಳ್ಳೆ ಗಳ್ಳೆ ಇಡ್ಲಿ ಬಡ್ಡೆ ಸಾಂಬಾರ್ ರುಚಿಯಾಗಿ ಮಾಡ ಬಟ್ಟರ್ ನಾನೇ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್

0: ಕ್ರಾಂತಿ ಶಾಂತಿ ಹೂದೋರ್ಗೆ ನನ್ನಿದ್ದಿ ಇನ್ಸ್ಪೈರ್ ಹಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿಯಿಂದ ಫೇಲ್ಯೂರ್ ಕ್ರಾಂತಿ ಶಾಂತಿ ಹೂದೋರ್ಗೆ ನನ್ನಿದ್ದಿ ಇನ್ಸ್ಪೈರ್ ಹಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿಯಿಂದ ಫೇಲ್ಯೂರ್ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಎಲ್ಲಾರ್ ಹೊಟ್ಟೆಗೂ ನುಗ್ಗುತ್ತೆ ರೋಗ ತರದೇನೆ ಅಯ್ಯ ದೇವಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟರ್ ನಾನ್ ಎ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್.
1: ಹೌದು, ಇವತ್ತಿನ ಲಂಚ್ ಬಾಕ್ಸ್ನಲ್ಲಿ ಮಧುಮೇಹಿಗಳ ಡಯಟ್ ಪ್ಲಾನ್ ಬಗ್ಗೆ, ಅವರು ಹೇಗಿರಬೇಕು, ಅವರ ಊಟದ ಆಹಾರದ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ರಮ್ಯಾರವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಮಾತಾಡೋಣ ಅವ್ರ ಜೊತೆ. ರಮ್ಯಾ,
2: ಹಲೋ.
1: ಹಾ ರಮ್ಯಾ, ನಾವು ಮಾತಾಡ್ತಾ ಇದ್ವಿ. ಈಗ ಆಹಾರನೇ ಒಂದು ಔಷಧಿ ಥರ, ಅಂದರೆ ಒಂದು ಪೌಷ್ಟಿಕಾಂಶಯುಕ್ತ ಸಂಪೂರ್ಣ ಬ್ಯಾಲೆನ್ಸ್ಡ್ ಫುಡ್ ನಾವು ತಗೊಂಡ್ರೆ ಹೊರಗಿನ ಒಂದು ಔಷಧಿ ತಗೊಳ್ಳುವಂತಹ ಒಂದು ಪ್ರಮೇಯನೇ ಇರಲ್ಲ ಅಂತ. ಹಾಗಾದ್ರೆ ಮಧುಮೇಹಿಗಳು ಡಯಟ್ನಲ್ಲಿರಬೇಕಾ?
2: ಹೌದು, ಖಂಡಿತವಾಗ್ಲೂ ಮಧುಮೇಹಿಗಳು ಒಂದು ಮಧುಮೇಹದ ಸಂಬಂಧಪಟ್ಟಂತ ಒಂದು ಡಯಟ್ ಫಾಲೋ ಮಾಡ್ಲೇಬೇಕಾಗತ್ತೆ. ಏಕೆಂದ್ರೆ ಬೇರೆ ರೀತಿಯಾದಂತ ಆಹಾರಗಳು ತಗೊಂಡಾಗ ಅವರ ದೇಹದಲ್ಲಿನ ರಕ್ತ ಸಮತೋಲನ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಒಂದು ಸಾತ್ವಿಕ ಆಹಾರ ಅಂತ ತಗೊಳ್ಳೋದಾದ್ರೆ ಪ್ರತಿನಿತ್ಯ ಒಂದ್ ರೀತಿಯಾದಂತ ಹಣ್ಣು, ಎಲ್ಲಾ ರೀತಿಯಾದಂತ ತರಕಾರಿಗಳು ಅಥವಾ ಮೊಳಕೆ ಕಟ್ಟಿರುವಂತ ಕಾಳಿರ್ಬೋದು ಅಥವಾ ಹಾಲು ಹಾಲಿನ ಪದಾರ್ಥಗಳಿರ್ಬೋದು, ಇದೆಲ್ಲದನ್ನು ಅವರು ಬೆಳೆಸಬಹುದು. ಈಗ ಹಣ್ಣಿನ ವಿಷಯಕ್ಕೆ ಬರೋದಾದ್ರೆ ಅವ್ರದ ಊಟ ಆದ ನಂತರದ ಸಕ್ಕರೆ ಅಂಶ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಕೌಂಟಿಗೆ ತಗೋತೀವಿ. ಅದು 200 ಮೇಲ್ಪಟ್ಟಿದ್ದಾಗ ಯಾವುದೇ ರೀತಿಯಾದಂತ ಹಣ್ಣುಗಳನ್ನ ಬೆಳೆಸಬೇಡಿ ಅಂತ ನಾವು ಹೇಳ್ತೀವಿ. 200 ಒಳಗಡೆ ಇದ್ದಾಗ ಬಾಳೆಹಣ್ಣು ಇರ್ಬೋದು ಅಥವಾ ಏಲಕ್ಕಿ ಇರ್ಬೋದು, ಸೇಬು, ಕಲ್ಲಂಗಡಿ ಈ ರೀತಿಯಾದಂತ ಹಣ್ಣುಗಳು 100 ಅಷ್ಟು ಪ್ರತಿದಿನ ಊಟ ಆದ ಅರ್ಧ ಗಂಟೆಯ ನಂತರ ತಗೊಳ್ಳೋದಿಕ್ಕೆ ನಾವೇನೆ ಹೇಳ್ತೀವಿ ಅಮ್ಮ.
1: ಊಟ ಆದ್ಮೇಲೆ ತಗೊಳ್ಬಹುದು.
2: ಅರ್ಧ ಗಂಟೆ ಆಗ್ಬೇಕು, ಯಾಕೆಂದ್ರೆ ಪ್ರತಿಯೊಂದು ಆಹಾರದಕ್ಕೂ ಅದರದೇ ಆದಂತ ಜೀರ್ಣಕ್ರಿಯೆ ಟೈಮ್ ಇರುತ್ತೆ. ಸೊ ಊಟದ ಜೊತೆ ಮಿಕ್ಸ್ ಆದಾಗ ಅದು ಅಷ್ಟು ಅಬ್ಸರ್ವ್ ಆಗೋದಿಲ್ಲ. ಸೊ ಹಾಗಾಗಿ ಊಟ ಮಾಡಿ ಅರ್ಧ ಗಂಟೆ ನಂತರ ಒಂದು ಸೇಬನ್ನ ತಗೊಳ್ಳೋದಿಕ್ಕೆ ನಾವ್ ಹೇಳ್ತೀವಿ.
1: ಹಾಗಾದ್ರೆ ಪ್ರತಿ ಸಲ ಊಟ ಮಾಡಿದಾಗ್ಲೂ ನಾವು ಎಷ್ಟಿದೆ ನಮ್ಮ ಬ್ಲಡ್ ಪ್ರೆಷರ್ ಅನ್ನೋದು ಚೆಕ್ ಮಾಡ್ಕೋಬೇಕಾ?
2: ಇಲ್ಲ, ಪ್ರತಿ ಸತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ವಾರದಲ್ಲಿ ಒಂದ್ಸತಿ ಅಥವಾ 15 ಒಮ್ಮೆ ಮಾಡಿದಾಗ ಬೇಕಾದ್ರೆ ಒಂದು ಪ್ರಮಾಣತೆಯ ಅಂದಾಜು ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ ಹಣ್ಣು ಬೆಳೆಸಬೇಕು ಅಂತ ಅನ್ಕೊಂಡು ಈಗ ಪ್ರತಿದಿನ ಒಬ್ಬೊಬ್ರು ಹಣ್ಣು ತಿನ್ನೋ ಅಂತ ಅಭ್ಯಾಸ ಇರುತ್ತೆ, ಅಥವಾ ಕೆಲವರು ಏನ್ ಮಾಡ್ತಾರೆ ಯಾವಾಗ್ಲೂ ವಾರದಲ್ಲಿ ಒಂದ್ ಹಣ್ಣು ಅಥವಾ 2 ಬೆಳೆಸುವಂತವರು ಕೂಡ ಇರ್ತಾರೆ. ಸೊ ಆ ರೀತಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಣ್ಣು ತಗೊಳ್ಳೋರಾದ್ರೆ ಬೇಕಾದ್ರೆ ಒಂದ್ಸತಿ ಅವರ ಸಮಾಧಾನಕ್ಕೆ ಚೆಕ್ ಮಾಡಿಕೊಂಡು ಆಮೇಲಿಂದ ಬೇಕಾದ್ರೆ ತಗೊಳ್ಳುವಂಥದ್ದು ನಡಿಬಹುದು.
1: ಸೊ ಒಂದ್ ಅಂದಾಜು ಸಿಗುತ್ತೆ, ನಾವು 15 ಒಂದ್ಸಲಿ ನಾವು ಪರೀಕ್ಷೆ ಮಾಡೋದ್ರಿಂದ ಯಾವ ಹಣ್ಣು ತಿಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ತಿಳ್ಕೊಳ್ಬಹುದು ನಾವು.
2: ಈಗ ಸಾಮಾನ್ಯವಾಗಿ ಯಾವ ಹಣ್ಣು ತಿಂದ್ರೆ ಜಾಸ್ತಿ ಆಗುತ್ತೆ ಅನ್ನೋದೀಗ ಕಂಪ್ಲೀಟ್ ಆಗಿ ಹಣ್ಣಾಗಂತ ಹಣ್ಣನ್ ತಗೊಂಡಾಗ ಇರೋದಕ್ಕಿಂತ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಸೊ ಹಣ್ಣಿನ ಬಳಕೆ ಮಾಡ್ಬೇಕಂತಂದ್ರೆ ಅದು ಸಂಪೂರ್ಣವಾಗಿ ಕಳ್ತಿರ್ಬಾರ್ದು, ಇನ್ನು ದೋರ್ಗಾಯಿ ಅಂತ ಹೇಳ್ತೀವಿ ಆ ರೀತಿ
1: ಪ್ರಮಾಣದಲ್ಲಿ
2: ಅವ್ರಿಗೇನು ಅಷ್ಟು ಸಮಸ್ಯೆ ಆಗೋದಿಲ್ಲ. ಸಾಮಾನ್ಯವಾಗಿ ಮಧುಮೇಹಿಗಳು ಬಳಸಬಹುದಾಗಿರುವಂತ ಹಣ್ಣು ಅಂತಂದ್ರೆ ಸೇಬು, ಕಲ್ಲಂಗಡಿ, ದಾಳಿಂಬೆ ಇರ್ಬೋದು ಅಥವಾ ನೇರ್ಲೆ ಹಣ್ಣು, ಮೂಸಂಬಿ, ಕಿತ್ತಲೆ ಹಣ್ಣು ಇವೆಲ್ಲದನ್ನು ಅವರು ಬಳಸ್ಬೋದು. ಆದ್ರೆ ಒಂದು ದಿನಕ್ಕೆ ಒಂದು ಪ್ರಮಾಣತೆ ಅಷ್ಟು ಹಣ್ಣು ಮಾತ್ರ ತಗೋಬೇಕು, 2-3 ಹಣ್ಣುಗಳನ್ನ ಬೆರಕೆ ಮಾಡಬಾರದು ಅಂತ ಹೇಳ್ತೀವಿ.
1: ಓಹೋ ಓಹೋ, ಇದ್ರಲ್ಲಿ ತುಂಬಾ ವಿಷಯಗಳಿವೆ. ಮತ್ತಷ್ಟು ಅಂದ್ರೆ ಬರೀ ಆಹಾರ ಒಂದೇ ಅಲ್ಲದೆ ಇದರೊಟ್ಟಿಗೆ ನಾವು ಸದೃಢವಾಗ್ಲಿಕ್ಕೆ ಅಂದ್ರೆ ಅವರ ಆರೋಗ್ಯ ಕಾಯ್ದುಕೊಳ್ಳಿಕ್ಕೆ ಏನಾದ್ರೂ ಮಾಡ್ಬೇಕಾ ಅನ್ನೋದನ್ನ ಈ ಒಂದು ಹಾಡಿನ ನಂತರ ನಮ್ಗೆ ತಿಳಿಸ್ಕೊಡಿ ರಮ್ಯಾ.
2: ಖಂಡಿತ. ಹಾ

0: ಅದನ್ನೇ ನಾವು ಹೇಳ್ತಾ ಇದ್ದೀವಿ, ಹೆಲ್ತ್ ಇಂಪಾರ್ಟೆಂಟ್ ಟು ಕಂಟ್ರಿ ಅಂತ. ಹೌದು, ಮಧುಮೇಹಿಗಳ ಆರೋಗ್ಯದ ಬಗ್ಗೆ, ಅವರ ಡಯಟ್ ಪ್ಲಾನ್ ಬಗ್ಗೆ ರಮ್ಯಾರವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಅವರ ಮತ್ತೆ ಕನೆಕ್ಟ್ ಮಾಡೋಣ, ಮಾತಾಡೋಣ ಅವ್ರ ಜೊತೆ. ಹಲೋ ರಮ್ಯಾ. ಹಲೋ ಹಲೋ
1: ಹಲೋ.
0: ಹಾಂ ರಮ್ಯಾ, ರಮ್ಯಾ ನೀವು ಹೇಳ್ತಾ ಇದ್ರಿ ಮಧುಮೇಹಿಗಳು ಡಯಟ್ನಲ್ಲಿರಬೇಕು, ಆದರೆ ಅವರು ಅವ್ರದ್ದು ಬಾಡಿದ್ದು 15 ದಿನಕ್ಕೊಂದ್ಸಲ ಚೆಕ್ ಮಾಡಿದ ನಂತರ ಒಂದು ಅಂದಾಜಿನಂತೆ ಹಣ್ಣು ತಗೊಳ್ಬೋದು, ತರಕಾರಿ ತಗೊಳ್ಬೋದು, ಏನು ಸಮಸ್ಯೆ ಇಲ್ಲ ಅಂತ. ಹಾಗಾದರೆ ಬರೀ ಒಂದು ಆಹಾರ ಸಾಕಾಗುತ್ತಾ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ, ಅಥವಾ ಬೇರೆ ಏನಾದರೂ ಮಾಡಬೇಕಾಗುತ್ತಾ?
1: ಆಹಾರದ ಜೊತೆಗೆ ವ್ಯಾಯಾಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರತಿನಿತ್ಯ ಒಂದು 1/4 ಇಂದ 3/4 ಗಂಟೆ ಆದ್ರೂ ವ್ಯಾಯಾಮ ಮಾಡೋದರಿಂದ ಅವ್ರಿಗೆ ಶುಗರ್ ಇರ್ಬೋದು ಅಥವಾ BP ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ದೈಹಿಕ ಸಮಸ್ಯೆಗಳಿರ್ಬೋದು,

0: ಅದೆಲ್ಲದ್ರೂ ಒಂದು ನಿಯಂತ್ರಣದಲ್ಲಿ ತರೋದಕ್ಕೆ ಸಹಾಯ ಆಗುತ್ತೆ. ಮುಖ್ಯವಾಗಿ ನೋಡೋದಾದ್ರೆ ಮಧುಮೇಹಿಗಳಿಗೆ ಫಸ್ಟು ಸಪೋರ್ಟ್ ಮಾಡುವಂತದ್ದು ವ್ಯಾಯಾಮ ಅಂತಾನೆ ಹೇಳ್ತೀವಿ. ಸೊ ಬೆಳಗ್ಗಿನ ವ್ಯಾಯಾಮ ತುಂಬಾನೇ ಕೌಂಟ್ ಆಗುತ್ತೆ, ಯಾಕಂತಂದ್ರೆ ಇಡೀ ರಾತ್ರಿ ನಮ್ದು ದೇಹ ಒಂದು ರೆಸ್ಟ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ತುಂಬಾ ಬೇಗ ಬಿಪಿ ಅಥವಾ ಶುಗರ್ ಕಂಟ್ರೋಲಿಗೆ ತಗೊಂಬರೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ.
1: ಬರೀ ಆಹಾರ ತಿನ್ನೋದಷ್ಟೇ ಅಲ್ಲ, ಹಾಗೆ ವ್ಯಾಯಾಮ ಇದ್ರೆ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಾ?
0: ಹೌದು.
1: ವ್ಯಾಯಾಮದೊಟ್ಟಿಗೆ ನಡಿಗೆ ಕೂಡ ಇಂಪಾರ್ಟೆಂಟ್, ಅದರಲ್ಲೂ ಬೆಳಗಿನ ಹೊತ್ತಿನ ನಡಿಗೆ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ?
0: ಹೌದು ಮ್ಯಾಮ್.
1: ಎಷ್ಟು ಗಂಟೆಗಳ ಕಾಲ ನಡೆಯೋದು ಆ ಥರ ಏನಾದ್ರು ಇದೆಯಾ? ರೊಟೀನ್ ಇರಬೇಕಾ, ಹೇಗೆ ಒಂದು 2 ಗಂಟೆ ನಡಿಬೇಕು ಅಂತಾರ, ಬ್ರಿಸ್ಕ್ ವಾಕ್ ಇರಬೇಕಾ ಅಥವಾ ನಿಧಾನವಾದ ನಡಿಗೆ ಆಗುತ್ತಾ?
0: ಈಗ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ನಡವಳಿಕೆಯ ಒಂದು ಪದ್ಧತಿ ಅಂತ ನಾವೇನ್ ಹೇಳ್ತೀವಿ ಅದಿರುತ್ತೆ. ಈಗ ಯಾರೋ ಒಬ್ರು ಸ್ಪೀಡ್ ಆಗಿ ನಡೀತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಈಗ ವಯಸ್ಸಾದವರು ಒಂದು ಮಟ್ಟದಲ್ಲಿ ನಡೆದ್ರೆ ಮಧ್ಯ ವಯಸ್ಕರು ಅಂತ ಒಂದು ರೀತಿ ನಡೀತಾರೆ. ಸೊ ಹಾಗಾಗಿ ಒಂದು ನಮ್ ದೇಹಕ್ಕೆ ಯಾವ ಅನುಗುಣವಾಗಿ ನಾವು ರೂಢಿ ಮಾಡ್ಕೋಬಹುದು ಆ ಒಂದು ಸ್ಪೀಡ್ ಅಲ್ಲಿ ವಾಕ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ವಯಸ್ಕರು ಇರ್ತಾರೆ, ವಯಸ್ಕರಿಗೆ ಈಗ ಮನೆಯಿಂದ ಆಚೆ ಹೋಗಕ್ ಆಗೋದಿಲ್ಲ, ಅವರಿಗೆ ವಾಕ್ ಮಾಡೋದಕ್ಕಾಗಲ್ಲ. ಸೊ ಆತರ ಸಮಸ್ಯೆಗಳಿರೋರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಅವ್ರು ಪ್ರತಿಯೊಂದು ಆಹಾರ ಏನ್ ತಗೊಂತಾರೆ, ಬೆಳಗಿನ ಆಹಾರ ಇರ್ಬೋದು ಅಥವಾ ಮಧ್ಯಾಹ್ನ ಅಥವಾ ರಾತ್ರಿಯ ಊಟ ಇರ್ಬೋದು, ಈ ಆಹಾರ ತಗೊಂಡಿದ ನಂತರ ಒಂದು 10-15 ಹೆಜ್ಜೆ ಮನೆ ಒಳಗಡೆನೆ ಅವರು ಅಥವಾ ಇರೋಂತ ಜಾಗದಲ್ಲೇನೆ ವ್ಯಾಯಾಮ ಮಾಡೋದ್ರಿಂದ ಅಥವಾ ಒಂದು ಸ್ಲೋ ವಾಕಿಂಗ್ ಅಂತ ಹೇಳ್ತೀವಿ ಅದನ್ನ ಮಾಡೋದ್ರಿಂದನೂ ಕೂಡ ಅವರ ದೇಹದ ತೂಕ ನಿಯಂತ್ರಣದಲ್ಲೂ ಇಟ್ಕೋಬಹುದು. ಹಾಗಾಗಿ ಮತ್ತೆ ಅದರ ಜೊತೆಗೆ ಶುಗರ್ ಕೂಡ ಒಂದು ಬ್ಯಾಲೆನ್ಸ್ಡ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ಕೋಬಹುದು.
1: ಸರಿ ರಮ್ಯ, ಹಾಗಾದ್ರೆ ಈಗ ನಿಮ್ದೊಂದು ಕ್ಲಿನಿಕ್ ಇದೆ ಅಂತ ಹೇಳಿದ್ರಿ, ಯಾವ ವಯಸ್ಸಿನ ವಯೋಮಾನದವರು ನಿಮ್ಮ ಕ್ಲಿನಿಕ್ ಯೂಶಲಿ ವಿಸಿಟ್ ಮಾಡ್ತಾರೆ, ಅಥವಾ ಮಧುಮೇಹಿಗಳ ಒಂದು ಸಂಖ್ಯೆ ಹೇಗಿದೆ ಅನ್ಸುತ್ತೆ ನಿಮ್ಗೆ?
0: ಮಧುಮೇಹಿಗಳ ಸಂಖ್ಯೆ ಅಂತಂದ್ರೆ ಈಗ ಹೆಚ್ಚಿನ ಕಾಲದಲ್ಲಿ ನಾವು Type 1 Diabetes ನೋಡ್ತಾ ಇದೀವಿ, ಅಂದ್ರೆ ಮಕ್ಕಳಲ್ಲಿ ತುಂಬಾ ಬೇಗ ಕಾಣಿಸ್ಕೊಳ್ತಾ ಇದೆ. ಇದು ಒಂದು ಅವ್ರು ತಿನ್ನುವಂತ ಆಹಾರ ಪದ್ಧತಿ ಇರ್ಬೋದು, ಅಥವಾ ಒಂದು ಈಗಿನ ಕಾಲದ ಮಕ್ಕಳಿಗೆ ತುಂಬಾ ಸ್ಟ್ರೆಸ್ ಅಂಡ್ ಟೆನ್ಷನ್ ಆಗ್ತಾ ಇರೋದಿರ್ಬೋದು, ಅಥವಾ ಯಾವುದೇ ರೀತಿಯಾದಂತ ಆಚೆ ಕಡೆ ಹೋಗಿ ವ್ಯಾಯಾಮ ಮಾಡದಲ್ಲೇ ಇರುವಂತದ್ದಿರ್ಬೋದು, ಇದೆಲ್ಲಾನು ಕೂಡ ಕೌಂಟ್ ಆಗುತ್ತೆ. ಈಗ ನಾವು ಕೆಲಸ ಮಾಡೋ ಕ್ಷೇತ್ರದಲ್ಲಿ ಅಂತಂದ್ರೆ ಮಕ್ಕಳೂ ಹೆಚ್ಚಾಗಿ ಬರ್ತಾರೆ, ವಯಸ್ಕರು ಮಧ್ಯ ವಯಸ್ಕರೂ ಬರ್ತಾರೆ. ಬಟ್ ತುಂಬಾ ಈ ನಡುವೆ ಕಾಣಿಸ್ಕೊಂತಾ ಇರುವಂತದ್ದು ಅಂತಂದ್ರೆ ಸುಮಾರು 1-6 ವರ್ಷದ ಮಕ್ಕಳಿರ್ಬೋದು ಅಥವಾ 5ನೇ ಕ್ಲಾಸಿನ ಮಕ್ಕಳಿರ್ಬೋದು. ಈ ರೀತಿ ಮಕ್ಕಳಲ್ಲಿ ಒಂದು 600 ಮೇಲ್ಪಟ್ಟಾದಂತ ಒಂದು ಸಕ್ಕರೆ ಅಂಶದ ಬದಲಾವಣೆಗಳನ್ನ ನಾವು ನೋಡ್ತಾ ಇದೀವಿ.
1: ತುಂಬಾ ಗಾಬರಿ ಆಗುತ್ತೆ, ಅಂದ್ರೆ ತುಂಬಾ ಗಾಬರಿ ಆಗುವಂತ ವಿಷಯ ಇದು. ಮಕ್ಕಳಲ್ಲಿ ಈ ಮಧುಮೇಹ ಅನ್ನುವಂಥದ್ದು ಕಾಣಿಸ್ಕೊಳ್ಳೋದು ಅಂತಂದ್ರೆ, ಅಂದ್ರೆ ನಾವು
0: ಮಕ್ಕಳಿಗೆ Type 1 Diabetes ಅಂತ ನಾವ್ ಹೇಳ್ತೀವಿ. ಸೊ ಆ ಮಕ್ಕಳಿಗೆ ಇನ್ಸುಲಿನ್ ಬಿಟ್ರೆ ಬೇರೆ ಏನು ಆಪ್ಷನ್ ಇರೋದೇ ಇಲ್ಲ. ಸೊ ಅವರು ಜೀವನ ಸಾಗಿಸ್ಬೇಕಂತಂದ್ರೆ ಅವ್ರು ಇನ್ಸುಲಿನ್ ತಗೊಂಡೇನೆ, ಅವರು ಇನ್ಸುಲಿನ್ ಜೊತೆಗೆ ಪ್ರತಿನಿತ್ಯದ ಆಹಾರ ನಾವೇನ್ ಹೇಳ್ತೀವಿ ಅದನ್ನ ಒಂದು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲಾದ್ರೂ ಮಾಡ್ಕೊಂಡೇನೆ ಅವರು ಒಂದು ಅವ್ರ ಆರೋಗ್ಯನ ನೋಡ್ಕೋಬೇಕಾಗತ್ತೆ.
1: ಆಗ್ಲಿ ರಮ್ಯ, ಈಗ ನಮ್ಮ ಕೇಳುಗರಿಗೆ ನೀವು ಒಂದು ಕಿವಿ ಮಾತು ಹೇಳೋದಾದ್ರೆ, ಆಸ್ ಅ ಡಯಟಿಷಿಯನ್ ಹಾಗೆ ನ್ಯೂಟ್ರಿಷನಿಸ್ಟ್, ಏನ್ ಹೇಳ್ತೀರಾ?
0: ಮಧುಮೇಹ ಅನ್ನೋದು ಏನು ತುಂಬಾ ಹೆದರ್ಕೊಳ್ಳೋ ಅಂತ ಕಾಯಿಲೆ ಅಲ್ಲ. ಯಾವಾಗ್ಲೂ ನಾವ್ ಹೇಳೋದು ಒಂದ್ ಮಾತು, ನಿಮ್ಮ ಕಾಯಿಲೆ ಏನೇ ಇರ್ಬೋದು ಅದನ್ನ ಪ್ರೀತಿಸಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕೆಂದ್ರೆ ಯು ಶುಡ್ ಆಲ್ವೇಸ್ ಲವ್ ಯುವರ್ ಡಿಸೀಸ್. ನಾವ್ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅಷ್ಟೇ ಚೆನ್ನಾಗಿ ಅದನ್ನ ನಮ್ಮನ್ನ ಇಡುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಟೈಮಿಗೆ ಸರಿಯಾಗಿ ಆಹಾರ ತಗೊಳ್ಳಿ, ನಮ್ಮ ವೈದ್ಯರು ಏನ್ ಹೇಳಿರ್ತಾರೆ ಅದನ್ನ ಮಾತ್ರೆಗಳನ್ನು ತಗೊಳ್ಳಿ. ಒಂದು ನಿಯಂತ್ರಣದಲ್ಲಿ ಮಾಡಬಹುದಾಗಿರುವಂತ ಒಂದು ವಾಕಿಂಗ್ ಇರ್ಬೋದು ಅಥವಾ ನಿಮ್ಮ ವಯಸ್ಸಿಗೆ ಅನುಗುಣವಾದಂತ ಒಂದು ವ್ಯಾಯಾಮ ಇರ್ಬೋದು ಅದನ್ನ ಮಾಡಿ. ಯಾರೋ ಜಿಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾಡಕ್ ಹೋಗೋದು ಆ ತರ ಎಲ್ಲ ಮಾಡಿ ಬೇರೆ ಏನೋ ಸಮಸ್ಯೆಗಳಾಗೋದು ಈ ತರದ್ದೆಲ್ಲ ಇರುತ್ತೆ. ಸೊ ಒಂದು ವಾಕಿಂಗ್ ಎಲ್ಲಿದ್ರು ಕೂಡ ಮಾಡಬಹುದು ಅದನ್ನ, ಎಷ್ಟೇ ದೂರದಲ್ಲಿದ್ರು ಎಷ್ಟೇ ಹತ್ರದಲ್ಲಿದ್ರು ಅಥವಾ ಯಾವುದೇ ಕೆಲಸದಲ್ಲಿ ಬಿಸಿ ಇದ್ರು ಒಂದ್ 5-10 ನಿಮಿಷ ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಕಾಳಜಿ ತಗೊಳ್ಳೋದಾದ್ರೆ ಪ್ರತಿನಿತ್ಯ ವಾಕಿಂಗ್ ಮಾಡಿ, ಟೈಮಿಗೆ ಸರಿಯಾಗಿ ಆಹಾರ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿದ್ರೆ ಮತ್ತೆ ನೀರು ಅದು ಕೂಡ ಮುಖ್ಯವಾಗಿ ಸಪೋರ್ಟ್ ಮಾಡುತ್ತೆ. ಸೊ ಅದೆರಡೂ ಕೂಡ ಕರೆಕ್ಟ್ ಆಗಿ ಇರಬೇಕು ಅಂತ ಹೇಳ್ತೀವಿ.
1: ಧನ್ಯವಾದಗಳು ರಮ್ಯಾ, ನೀವು ಈ ಕ್ಷೇತ್ರದಲ್ಲಿ 16 ವರ್ಷದಿಂದ ಇದ್ದೀರಾ. ಹಲವಾರು ಏನಂತಾರೆ ಮಧುಮೇಹಿಗಳಿಗೆ ನಿಮ್ಮ ಸಲಹೆ ಹಾಗೂ ಮಾರ್ಗದರ್ಶನ ತುಂಬಾ ಉಪಯುಕ್ತವಾಗಿದೆ ಅನ್ಸುತ್ತೆ. ಇವತ್ತು ನಮಗೂ ಕೂಡ ಸಿಕ್ತು, ನಮ್ಮ ಕೇಳುಗರಿಗೂ ಕೂಡ ವಿಷಯಗಳು ತಲುಪುದು. ನಮ್ಮ ಜೊತೆ ಮಾತಾಡಿದ್ಕೆ, ಕನ್ನಡ ಕಾಮನಬಿಲ್ಲು ಜೊತೆ ಮಾತಾಡಿದ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ರಮ್ಯಾ.
2: ವಿವಾಹ ಭೋಜನವಿದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ಪ್ರಗತಿಯಲ್ಲಿ. ಕರಾವಳಿ ಪ್ರವಾಸೋದ್ಯಮ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನ ಎಚ್ಎಎಲ್ನಲ್ಲಿಂದು ವಾಯುಪಡೆಗೆ ಲಘು ಯುದ್ಧ ವಿಮಾನ, ನಾಗರಿಕ ಹೆಲಿಕಾಪ್ಟರ್ ಹಸ್ತಾಂತರಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ, 46 ಗುತ್ತಿಗೆದಾರರಿಗೆ 26.32 ಕೋಟಿ ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ. ಹಾಗೂ ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಶೋಭಾಯಾತ್ರೆ, ಜಿಲ್ಲಾಡಳಿತದಿಂದ ಬಿಗಿ ಭದ್ರತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಪಡೀಲ್ನಲ್ಲಿರುವ ಪ್ರಜಾಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಸಮಗ್ರ ಅಭಿವೃದ್ಧಿಯ ನೆಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಇಂದಿನ ಸಭೆಯಲ್ಲಿ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ಹಾಗೂ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಯ ಕುರಿತು ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಿಟ್ ಹೌಸ್ ಬಳಿಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದರು. ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ಅವರು ಮಂಗಳೂರು ಮೂಲದ ಸಾಮಾಜಿಕ ಜಾಲತಾಣದ ಪ್ರಮುಖರೊಂದಿಗೆ ಸಂವಾದ ನಡೆಸಿದರು. ಬಳಿಕ ವಿಶೇಷ ತೆರೆದ ಅಂಬಾರಿ ಬಸ್ನಲ್ಲಿ ಮುಖ್ಯಮಂತ್ರಿ ಹಾಗೂ ಸಚಿವರನ್ನು ಪಂಪ್ವೆಲ್ ವೃತ್ತದಿಂದ ಮೆರವಣಿಗೆಯಲ್ಲಿ ಪ್ರಜಾಸೌಧಕ್ಕೆ ಕರೆತರಲಾಯಿತು. ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ನಾವು ಜನರ ಬದುಕಿನ ಮೇಲೆ ರಾಜಕಾರಣ ಮಾಡುವವರೇ ಹೊರತು ಜನರ ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಂಗಳೂರಿನ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೇರಳ ಹಾಗೂ ಗೋವಾದಂತಹ ಪ್ರಮುಖ ಪ್ರವಾಸೋದ್ಯಮ ತಾಣಗಳಿಗೆ ಸಮಾನವಾಗಿ ರಾಜ್ಯದ ಕರಾವಳಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಮಾರ್ಗಸೂಚಿಯನ್ನು ರೂಪಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿರುವ ಮಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಮತ್ತು ಅತ್ಯಾಧುನಿಕ ಸಂಶೋಧನಾ ಕೇಂದ್ರದ ಕಟ್ಟಡ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿ ಭಾಗವನ್ನು ಕೇರಳ ಹಾಗೂ ಗೋವಾ ರಾಜ್ಯಗಳು ಪರಿಣಾಮಕಾರಿಯಾಗಿ ಬಳಸಿಕೊಂಡಿವೆ. ಇದೇ ರೀತಿ ರಾಜ್ಯದಲ್ಲಿಯೂ ಪ್ರವಾಸೋದ್ಯಮ ನೀತಿ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕರಾವಳಿ ಭಾಗದಲ್ಲಿ ಉತ್ತಮ ಕ್ರೀಡಾಂಗಣ ವ್ಯವಸ್ಥೆ ಕಲ್ಪಿಸುವ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರು ಜಿಲ್ಲಾ ಕಾರಾಗೃಹದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುತ್ತಿರುವ ಕುರಿತು ಸಾರ್ವಜನಿಕರಿಂದ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯ ತಾಂತ್ರಿಕ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಅವರು, ಈಗಾಗಲೇ ಜಂಟಿ ತಾಂತ್ರಿಕ ಸಮೀಕ್ಷೆ ನಡೆಸಲಾಗಿದೆ. ಸಮೀಕ್ಷೆಯ ಆಧಾರದ ಮೇಲೆ ಸಂಬಂಧಪಟ್ಟ ಸಂಸ್ಥೆಯು ಕಾರಾಗೃಹದ ಭದ್ರತಾ ಅಗತ್ಯಗಳಿಗೆ ಅನುಗುಣವಾಗಿ ಆಂಟೆನಾಗಳ ವಿನ್ಯಾಸ ಹಾಗೂ ಜಾಮರ್ಗಳ ಸಾಮರ್ಥ್ಯವನ್ನು ಸರಿಹೊಂದಿಸುವ ಕ್ರಮ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ಲಘು ಯುದ್ಧ ವಿಮಾನ ಹಾಗೂ ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎರಡು ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT 40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಲಿದ್ದಾರೆ. ಇದರ ಜೊತೆಗೆ

0: ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವ ಧ್ರುವ್ ಎನ್ಜಿ ಎಎಸ್ 4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲೇ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. 2033-34 ವೇಳೆಗೆ ಎಚ್ಎಎಲ್ ವಾಯುಪಡೆಗೆ 29 MK-1A-2 ಆಸನದ ವಿಮಾನಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಕಲಬುರಗಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 9 ಎತ್ತರದ ಪ್ರತಿಮೆಯನ್ನು ತೆರವುಗೊಳಿಸಿರುವುದಕ್ಕೆ ಯಾವುದೇ ರಾಜಕೀಯ ಕಾರಣವಿಲ್ಲ ಎಂದು ಸಣ್ಣ ನೀರಾವರಿ ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಗತ್ಯ ಅನುಮತಿ ಇಲ್ಲದೆ ಪ್ರತಿಮೆ ಸ್ಥಾಪಿಸಿದ್ದರಿಂದ ತೆರವುಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ನಗರಪಾಲಿಕೆಯಿಂದ ಅಗತ್ಯ ಅನುಮತಿ ಪಡೆಯಲಾಗಿಲ್ಲ ಎಂದು ಅಧಿಕಾರಿಗಳು ಕಂಡುಕೊಂಡ ಬಳಿಕ ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಕಲಬುರಗಿ ಮಹಾನಗರಪಾಲಿಕೆ ಪ್ರತಿಮೆಯನ್ನು ತೆರವುಗೊಳಿಸಲಾಗಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆಯ ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಿದ್ದ ಆರೋಪದಡಿ ಜಿಲ್ಲೆಯ 46 ಕಲ್ಲು ಕ್ವಾರಿ ಕ್ರಷರ್ ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ಪಾವತಿಗೆ 6 ಗಡುವು ನೀಡಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ ಟಿವಿ ಪುಷ್ಪಾ ತಿಳಿಸಿದ್ದಾರೆ. ಹಾವೇರಿ, ಬ್ಯಾಡಗಿ, ರಾಣಿಬೆನ್ನೂರು, ಶಿಗ್ಗಾವಿ, ಹಾನಗಲ್ ತಾಲೂಕು ಸೇರಿದಂತೆ ಹಲವು ಕಡೆಗಳಲ್ಲಿ ಕಲ್ಲು ಕ್ವಾರಿ ಹಾಗೂ ಕ್ರಷರ್ ನಡೆಸಲು 68 ಗುತ್ತಿಗೆದಾರರು ಪರವಾನಗಿ ಪಡೆದುಕೊಂಡಿದ್ದಾರೆ. ಈ ಪೈಕಿ 22 ಗುತ್ತಿಗೆದಾರರು ಪರವಾನಗಿ ನಿಯಮಗಳ ಅನ್ವಯ ಗಣಿಗಾರಿಕೆ ನಡೆಸಿದ್ದಾರೆ. 46 ಗುತ್ತಿಗೆದಾರರು ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಕಲ್ಲು ಸಾಗಣೆ ಮಾಡಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಇನ್ಸ್ಪೆಕ್ಟರ್ ಧನಂಜಯ್ ಹೇಳಿಕೆ ವಿರೋಧಿಸಿ ಬಿಜೆಪಿ ಶೋಭಾಯಾತ್ರೆ ಹಮ್ಮಿಕೊಂಡಿದೆ. ಈ ನಡುವೆ ಸೌಹಾರ್ದತೆ ಕಡೆಗೆ ಸಾಮರಸ್ಯದ ನಡಿಗೆ ನಡೆಯುತ್ತಿದೆ. ಪಟ್ಟಣದ ಭಗವಾನ್ ಟಾಕೀಸ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿದ್ದು ನಡಿಗೆಯಲ್ಲಿ 100 ಮಂದಿ ಹೆಜ್ಜೆ ಹಾಕಿದ್ದಾರೆ. ಟಿ ನರಸೀಪುರದಲ್ಲಿ ಇಂದು 2 ಯಾತ್ರೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅನಗತ್ಯ ಗೊಂದಲ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಎಚ್ಚರಿಕೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಆರಂಭಿಸಲಾಯಿತು. ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ಟಿವಿಗಳು ಮತ್ತು ಕಾರುಗಳಿಂದ ಹಿಡಿದು ವೈದ್ಯಕೀಯ ಉಪಕರಣಗಳವರೆಗೂ ಎಲ್ಲದರಲ್ಲೂ ಚಿಪ್ಗಳ ರೂಪದಲ್ಲಿ ಸೆಮಿಕಂಡಕ್ಟರ್ ಬಳಸಲಾಗುತ್ತದೆ. ಕೃತಕ ಬುದ್ಧಿಮತ್ತೆ, 5G ನೆಟ್ವರ್ಕ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸೆಮಿಕಂಡಕ್ಟರ್ಗಳು ಅತ್ಯಗತ್ಯವಾಗಿದೆ. ಅಂತಾರಾಷ್ಟ್ರೀಯ ಕಡಲ ತೀರ ಸ್ವಚ್ಛತಾ ದಿನದ ಅಂಗವಾಗಿ ಕೇಂದ್ರ ಸರ್ಕಾರದ ಭೂವಿಜ್ಞಾನ ನಿರ್ದೇಶನಾಲಯ ರಾಷ್ಟ್ರೀಯ ಮಹಾಸಾಗರಗಳ ತಾಂತ್ರಿಕ ಸಂಶೋಧನಾ ಸಂಸ್ಥೆಯೊಂದಿಗೆ ನಾಳೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಕೊಂಡ ಟೊಂಕಾ ಕಡಲ ತೀರದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಹಮ್ಮಿಕೊಂಡಿದೆ. ಅಭಿಯಾನದ ಸಂಯೋಜಕ ವಿಜ್ಞಾನಿ ಡಾ ಪ್ರಕಾಶ್ ಮೆಸ್ತಾ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಸಾಗರದ ಕಲ್ಪನೆಯ ಜೊತೆಗೆ ಸಮುದ್ರದ ಕಸ ವೈಜ್ಞಾನಿಕ ವಿಶ್ಲೇಷಣೆಯು ಈ ಅಭಿಯಾನದ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ದಾರೆ.
4: ಭಾರತ ಸರ್ಕಾರದ ಭೂವಿಜ್ಞಾನ ನಿರ್ದೇಶನಾಲಯ NIOT ಇವರು ಕಾಸರಕೋಡ್ ಟೊಂಕಾ ಬೀಚ್ ನ ಸಮುದ್ರ ಕಸದ ಒಂದು ವೈಜ್ಞಾನಿಕ ವಿಶ್ಲೇಷಣೆಗೋಸ್ಕರ ಮಾಹಿತಿ ಸಂಗ್ರಹಣೆ ಜೊತೆಗೆ ಬೀಚ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಭಾರತದ ಹಲವಾರು ಕಡಲ ತೀರಗಳಲ್ಲಿ ಉತ್ಪತ್ತಿಯಾಗುವ ಸಮುದ್ರ ಕಸದ ಮಾಹಿತಿಯ ಸಂಗ್ರಹಣೆ ಜೊತೆಗೆ ಸ್ವಚ್ಛತಾ ಅಭಿಯಾನವನ್ನ ಆಚರಣೆ ಮಾಡುದು. ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಕಸದ ವಿಲೇವಾರಿ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಸಚಿವ ಸಂಪುಟ ಸಭೆ ಪ್ರಗತಿಯಲ್ಲಿ. ಕರಾವಳಿ ಪ್ರವಾಸೋದ್ಯಮ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನ ಎಚ್ಎಎಲ್ನಲ್ಲಿಂದು ವಾಯುಪಡೆಗೆ ಲಘು ಯುದ್ಧ ವಿಮಾನ, ನಾಗರಿಕ ಹೆಲಿಕಾಪ್ಟರ್ ಹಸ್ತಾಂತರಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ, 46 ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ. ಹಾಗೂ ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಶೋಭಾಯಾತ್ರೆ, ಜಿಲ್ಲಾಡಳಿತದಿಂದ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐ ಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಸಮಯ ಆಗಿದೆ 2:41:27. ಸದಾ ಕೇಳ್ತಾ ಇರಬೇಕು ಅನ್ನಿಸುವಂತಹ ಹಾಡುಗಳು, ಎವರ್ ಗ್ರೀನ್ ಹಾಡುಗಳನ್ನ ಕೇಳೋ ಕೇಳಿಸುವಂತಹ ಸಮಯ ಇದು. ನಮ್ಮೆಲ್ಲರ ನೆಚ್ಚಿನ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ದಿನ ಇವತ್ತು. ಹಾಗಾಗಿ ಅವರ ಅಭಿನಯದ ಯುಗಳ ಗೀತೆಗಳನ್ನ ಕೇಳ್ತಾ ಹೋಗೋಣ ಈ ಸಮಯದಲ್ಲಿ. ನೀ ಬರೆದ ಕಾದಂಬರಿ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 3:32:30. ಇದು ಹೊಂ ಬಿಸಿಲು ಕಾರ್ಯಕ್ರಮ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು, ಪ್ರಶ್ನೆ ಕೇಳೋಕ್ಕೆ ನಾನಂತೂ ಸಿದ್ಧ, ಉತ್ತರ ಹೇಳೋಕ್ಕೆ ನೀವು ಸಿದ್ಧ ಅಂತ ಖಂಡಿತ ಗೊತ್ತಿದೆ. ಹಾಗಾದರೆ ಶುರು ಮಾಡೋಣ ಹೊಂ ಬಿಸಿಲು ಕಾರ್ಯಕ್ರಮ.

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಹೊಂಬಿಸಿಲಿನ ಮೊದಲ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ನಟ ವಿಷ್ಣುವರ್ಧನ್ ಹಾಗೂ ನಟಿ ಆರತಿ ಅಭಿನಯದ ಸುವರ್ಣ ಸೇತುವೆ ಈ ಚಿತ್ರವು ಯಾರ ಕಾದಂಬರಿ ಆಧಾರಿತ ಚಿತ್ರ? ವಿಷ್ಣುವರ್ಧನ್ ಹಾಗೂ ಆರತಿ ಅಭಿನಯದ ಸುವರ್ಣ ಸೇತುವೆ ಯಾರ ಕಾದಂಬರಿ ಆಧಾರಿತ ಚಿತ್ರ ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು.

ಹೊಂಬಿಸಲಿನಲ್ಲಿ ಮೊದಲ ಪ್ರಶ್ನೆ ಕೇಳಿದೆ ನಾನು. ನಟ ವಿಷ್ಣುವರ್ಧನ್ ಹಾಗೂ ನಟಿ ಆರತಿ ಅಭಿನಯದ ಸುವರ್ಣ ಸೇತುವೆ ಯಾರ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು ತಿಳಿಸ್ಕೊಡಿ ಅಂತ ಅನೇಕ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರಾಜಾಜಿನಗರದಿಂದ ಜಯಶ್ರೀ ಸುನೀಲ್, ನೇತ್ರಾ ಕೆಂಗೇರಿಯಿಂದ ಬಿಂದು ಪ್ರಕಾಶ್, ಬೆಂಗಳೂರಿನಿಂದ

ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ವಾಣಿ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಕಳಿಸಿದ್ದಾರೆ, ಸರಿಯಾಗಿದೆ ಉತ್ತರ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹಂಪಿಯಿಂದ ಜಾಫರ್, ರೇಖಾ ಯಲಹಂಕದಿಂದ, ಕಲ್ಪನಾ ದಾವಣಗೆರೆಯಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಅದಿತಾ ಸಾಗರ್ ಸಿಂಧನೂರಿನಿಂದ ಸರಿಯಿದೆ ನಿಮ್ಮ ಉತ್ತರ. ರಾಯಚೂರಿನಿಂದ ಈರಣ್ಣ ಬೆಂಗಾಲಿ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ವೇದಶೆಟ್ಟಿ ಕಾಳಾವರದಿಂದ, ಮಹೇಶ್ ಬಿ ಸಿ ಸಿ ಲೇಔಟಿಂದ ಸರಿಯಿದೆ ನಿಮ್ಮ ಉತ್ತರ. ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಸುಭಾನ್ ಕೋರಿ ಹಂಪ ಸಾಗರದಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂನಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ಹುತ್ತ ಭದ್ರಾವತಿಯಿಂದ, ಹಾಗೆ ಜೆ ವಿಲ್ಫ್ರೆಡ್ ಕೊತ್ತನೂರು ಬೆಂಗಳೂರು. ಹಾಂ, ಎಷ್ಟು ಜನರ ಉತ್ತರನ ತಗೊಳ್ಳೋಣ. ಸರಿಯಾದ ಉತ್ತರ ಆಗಿತ್ತು ಹೆಚ್ ಜಿ ರಾಧಾದೇವಿ. ಹೆಚ್ ಜಿ ರಾಧಾದೇವಿ ಅನ್ನೋದು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

ಹೊಂಬಿಸಿನಲ್ಲಿ ಎರಡನೇ ಪ್ರಶ್ನೆ ಇದು ಸ್ನೇಹಿತರೆ, ಮೊದಲ ಬಾರಿಗೆ ಯಾವ ಸಿನಿಮಾದ ನಟನೆಗಾಗಿ ನಟ ಶ್ರೀನಾಥ್ ಅವರಿಗೆ ರಾಜ್ಯ ಪ್ರಶಸ್ತಿ ದೊರೆಯಿತು? ಮೊದಲ ಬಾರಿಗೆ ಯಾವ ಸಿನಿಮಾದ ನಟನೆಗಾಗಿ ನಟ ಶ್ರೀನಾಥ್ ಅವರಿಗೆ ರಾಜ್ಯ ಪ್ರಶಸ್ತಿ ದೊರೆಯಿತು ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು. ನಮ್ಮ ಸಂಖ್ಯೆ 9489091013.

ಹೌದು, ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಉತ್ತರಗಳು ಮೇಲಾಟ ನಡೀತಾ ಇತ್ತು. ಎರಡನೇ ಪ್ರಶ್ನೆ ಕೇಳಿದೆ ನಾನು, ಮೊದಲ ಬಾರಿಗೆ ಯಾವ ಸಿನಿಮಾದ ನಟನೆಗಾಗಿ ನಟ ಶ್ರೀನಾಥ್ ರವರು ರಾಜ್ಯ ಪ್ರಶಸ್ತಿಯನ್ನು ಪಡೆದ್ರು, ನಮಗೆ ತಿಳಿಸ್ಕೊಡಿ ಅಂತ ಕೆಳಗರು ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ಲಾಂಡ್ರಿ ಮೂರ್ತಿ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ ಅವರ ಉತ್ತರ. ರಘುನಾರಾಯಣ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹೊನ್ನೂರ್ ಅಲಿ ಹನುಮಂತಪುರ ಸರಿ ಇದೆ ಅವರ ಉತ್ತರ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಗಜಾನನ ಮಠ್ ಬೋಳನಮಕ್ಕಿ ಹೊನ್ನಾವರದಿಂದ, ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ ಸರಿ ಇದೆ ನಿಮ್ಮ ಉತ್ತರ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಕೆರೆ ತಾಲೂಕು ಸರಿ ಇದೆ ನಿಮ್ಮ ಉತ್ತರ, ಮಂಜುನಾಥ್ ಲಗ್ಗೆರೆಯಿಂದ, ಸುಮಿತ್ರ ಸಂಡೂರಿನಿಂದ, ಸುಧಾ ಬೂದಿಹಾಳದಿಂದ, ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ, ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಮಣಿಕಂಠ ಅವರ ಉತ್ತರ ಸರಿ ಇದೆ, ಅನಿಲ ಬಿಷ್ಟನವರ್ ಶಮೇನವಾಡಿ ಸರಿ ಇದೆ ನಿಮ್ಮ ಉತ್ತರ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ಗೀತಾಮೂರ್ತಿ ಶೃಂಗೇರಿಯಿಂದ. ಹೌದು, ಇಷ್ಟು ಜನರ ಉತ್ತರ ಸರಿ ಇದೆ. ಹೌದು, 1980 ಬಿಡುಗಡೆಯಾದಂತಹ ಶ್ರೀ ರಾಘವೇಂದ್ರ ವೈಭವ ಚಿತ್ರಕ್ಕಾಗಿ ನಟ ಶ್ರೀನಾಥ್ ರವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

ಹೊಂಬಿಸಿಲ್ನ ಮೂರನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಯಾವ ಚಿತ್ರದಲ್ಲಿ ನಟ ವಿಷ್ಣುವರ್ಧನ್, ಶಂಕರ್ ನಾಗ್, ಕಾಶಿನಾಥ್ ಹಾಗೂ ಎಸ್ ಬಿ ಬಾಲಸುಬ್ರಹ್ಮಣ್ಯವರವರು ಕ್ಯಾಮಿಯೋ ಅಂದರೆ ಅತಿಥಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ? ಯಾವ ಚಿತ್ರ ಅಂತ ನೀವು ನನಗೆ ತಿಳಿಸ್ಕೊಡ್ಬೇಕು. ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀನಿ, ಯಾವ ಚಿತ್ರದಲ್ಲಿ ನಟ ವಿಷ್ಣುವರ್ಧನ್, ಶಂಕರ್ ನಾಗ್, ಕಾಶಿನಾಥ್ ಹಾಗೂ ಎಸ್ ಪಿ ಬಿ ಅವರು ಅತಿಥಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ? ನಮ್ಮ ಸಂಖ್ಯೆ 9480910013.

ಹೊಂಬೆಸಲಿನಲ್ಲಿ ಪ್ರಶ್ನೆ ಕೇಳಿದ್ದೆ ನಾನು, ಯಾವ ಚಿತ್ರದಲ್ಲಿ ವಿಷ್ಣುವರ್ಧನ್, ಶಂಕರ್ ನಾಗ್, ಕಾಶಿನಾಥ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕ್ಯಾಮಿಯೋ ಪಾತ್ರದಲ್ಲಿ ಅಂದರೆ ಅತಿಥಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ತಿಳಿಸ್ಕೊಡಿ ಅಂತ ಅನೇಕ ಕೇಳುಗರು ತಪ್ಪಾದ ಉತ್ತರವನ್ನೇ ಕಳಿಸಿದ್ದಾರೆ. ಕೆಲವರು ಎಲ್ಲೋ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ ಸರಿ ಇದೆ ಅವರ ಉತ್ತರ. ಸುಧಾಮೂರ್ತಿ ಕೆಹಳ್ಳಿಯಿಂದ ಈಗ ನಾನು ಹುಡುಕ್ಬೇಕು ಯಾರು, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಸರಿ ಇದೆ ಉತ್ತರ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಜಯಾ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹೇಮಾ ಮಾರುತಿನಗರದಿಂದ, ಹಾಗೆಯೇ ಗೋಪಿನಾಥ್ ಸಿ ಡಿ ಅಗ್ರಹಾರ ದೊಡ್ಡಬಳ್ಳಾಪುರ ತಾಲೂಕಿನಿಂದ, ಪಿ ಎಚ್ ಪಾಟೀಲ್ ರಾಣಿಬೆನ್ನೂರಿನಿಂದ. ಹಾಂ, ಇಷ್ಟು ಜನ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಆಗಿತ್ತು ಮಿಥಿಲೆಯ ಸೀತೆಯರು. ಮಿಥಿಲೆಯ ಸೀತೆಯರು ಚಿತ್ರದಲ್ಲಿ ಈ ನಾಲ್ಕು ಜನ ಅಂದರೆ ವಿಷ್ಣುವರ್ಧನ್, ಶಂಕರ್ನಾಗ್, ಕಾಶಿನಾಥ್,

ಸಮಯ ಇನ್ನೇನು 3:55 ಆಗೋಯಿತು. ಹಾಗಾಗಿ ಒಂದು ಸರಳವಾದ ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ, ಬೇಗ ಬೇಗ ಉತ್ತರ ಕೊಟ್ಬಿಡಿ ನೀವು. ಆಫ್ರಿಕಾದಲ್ಲಿ ಶೀಲಾ ಈ ಸಿನಿಮಾದಲ್ಲಿ ನಟ ಚರಣ್ ರಾಜ್ ಅವರು ನಿರ್ವಹಿಸಿದ ಪಾತ್ರದ ಹೆಸರನ್ನ ನೀವು ನನಗೆ ತಿಳಿಸ್ಕೊಡ್ಬೇಕು. ಆಫ್ರಿಕಾದಲ್ಲಿ ಶೀಲಾ ಚಿತ್ರದಲ್ಲಿನ ಈ ಸಿನಿಮಾದಲ್ಲಿ ನಟ ಚರಣ್ ರಾಜ್ ಅವರು ನಿರ್ವಹಿಸಿದ ಪಾತ್ರದ ಹೆಸರು ಏನು? ಮುದ್ದಿನ ಮಾವ ಚಿತ್ರದಿಂದ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ.

ನಿಮ್ಮ ಉತ್ತರದ ಸಂದೇಶದ ಪಟ್ಟಿ ಬೆಳೀತಾನೆ ಇದೆ, ಹಾಗಾಗಿ ಸಮಯ ಕೂಡ ಓಡ್ತಾ ಇದೆ. ಪ್ರಶ್ನೆ ಕೇಳಿದ್ದೆ ನಾನು, ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದಲ್ಲಿ ನಟ ಚರಣ್ ರಾಜ್ ಅವರು ನಿರ್ವಹಿಸಿದ ಪಾತ್ರದ ಹೆಸರನ್ನು ತಿಳಿಸ್ಕೊಡಿ ಅಂತ. ಗೋಪಿನಾಥ್ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಎನ್ ಆರ್ ಪ್ರಸಾದ್ ರಾಜನಗರದಿಂದ. ಮಾದಪ್ಪ ಕೆ ಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರಿನಿಂದ ಸರಿ ಇದೆ ಅವರ ಉತ್ತರ. ವಾಸಿಂ ಅಲಿ ಜಗಳೂರಿನಿಂದ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿ ಇದೆ ನಿಮ್ಮ ಉತ್ತರ. ಕೊಪ್ಪಳದಿಂದ ನಾಗರಾಜ್ ಕಂಬತ್ತಿ

ಸರಿ ಇದೆ ನಿಮ್ಮ ಉತ್ತರ. ರಮ್ಯಾ ಅರಿಶಿನ ಕುಂಟೆಯಿಂದ. ಮಂಡಿಕಲ್ ಕೃಪಾ ಉಮೇಶ್. ಮಂಡಿಕಲ್ ಕೃಪಾ ಉಮೇಶ್, ಸರಿ ಇದೆ ನಿಮ್ಮ ಉತ್ತರ. ಯಲ್ಲಪ್ಪ ಯಾದವ್ ರಾಯಚೂರಿನಿಂದ, ಸರಿ ಇದೆ ನಿಮ್ಮ ಉತ್ತರ. ಹಾಗೆ ಸಿದ್ಧಾರ್ಥ್, ಸರಿ ಇದೆ ನಿಮ್ಮ ಉತ್ತರ. ರಾಜಪ್ಪಾಜಿ ದೇವಾಂಗಪೇಟೆ ಕೊಳ್ಳೆಗಾಲದಿಂದ. ರಾಜ್ಕುಮಾರ್ ಕಾತರಗಿ ಕೆ ಎಚ್ ಬಿ ಕಾಲೋನಿ ಹರಿಹರದಿಂದ. ಉಸ್ಮಾನ್ ಸುಲಿಯಾ, ಸರಿ ಇದೆ ನಿಮ್ಮ ಉತ್ತರ. ಹಾ, ಇಷ್ಟು ಜನರ ಉತ್ತರ ಸರಿಯಿತು. ಇನ್ನು ಕೆಲವರು ಉತ್ತರ ಸರಿಯಿತು, ಆದರೆ ಹೆಸರುಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳ್ತಾ ಇಲ್ಲ. ಸರಿಯಾದ ಉತ್ತರ ಆಗಿತ್ತು ಶಂಕರ್. ಶಂಕರ್ ಈ ಪಾತ್ರದಲ್ಲಿ ಚರಣ್ ರಾಜ್ರವರು ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

0: ಕಡಿಮೆ ಸಮಯದಲ್ಲಿ ಪ್ರಶ್ನೆ ಉತ್ತರಗಳನ್ನ ಕೇಳಿ ಸ್ವಲ್ಪ ಆಟವಂತೂ ಆಡಿದ್ವಿ. ನೀವು ಕೂಡ ತುಂಬಾ ಉತ್ಸುಕರಾಗಿ ಭಾಗವಹಿಸಿದ್ರಿ, ಇದಕ್ಕಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ ಮತ್ತೆ ವಿಸ್ಮಯ ಜಗತ್ತಿನಲ್ಲಿ ನಾನು ನಿಮ್ಮನ್ನ ಜೊತೆಯಾಗ್ತೀನಿ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ
5: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
6: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 FM ರೈನ್ಬೋ 101.3 MHz ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 FM ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯವಾಗಿದೆ 4:54. ಈ ಇಡೀ ಜಗತ್ತೇ ಒಂದು ವಿಸ್ಮಯ, ಹೌದಲ್ವಾ? ಅದರಲ್ಲಿ ಒಂದು ವಿಸ್ಮಯದ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ವಿಸ್ಮಯದ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗಿರೋಳು ನಿಮ್ಮ ಗೆಳತಿ ಮಂಜು.

ಕೆಳಗರೆ ಹೀಗೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ prasarabharati.org ಆನ್ಲೈನ್ ಮೂಲಕ ಅಕ್ಟೋಬರ್ 5 ರ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳಿದ್ರೆ ಕಣ್ಣ ಮುಂದೆ ಇರೋದು ಕಾಣದ ಹಾಗೆ ಮಾಯವಾಗೋದು ಅಂದರೆ ಬಹಳನೇ ಆಶ್ಚರ್ಯ, ಹೌದಲ್ವಾ? ಅದೊಂದು ವಿಚಿತ್ರ, ಯಾವುದೋ ಒಂದು ವಸ್ತು ಮಾಯ ಮಾಡೋದು, ಅದು ತಂತ್ರವಿದ್ಯೆ ಅಥವಾ ಮ್ಯಾಜಿಕ್ ಅಂತ ಅನ್ಬೋದು. ಆದರೆ ಏಕಾಏಕಿ ಕಡಲ ತೀರದ ಅಲೆಗಳು ಮಾಯವಾಗಿ ಬಿಡೋದು ಅಂದರೆ ಕಡಲ ತೀರದ ಅಲೆಗಳ ಮಾಯವಾಗುತ್ತಾ? ಏನು ಹೇಳ್ತಾ ಇದ್ದೀರಾ ಮಂಜು ಅಂತೀರಾ? ಖಂಡಿತ ಸ್ನೇಹಿತರೆ, ಇದೇ ಬಹಳನೇ ವಿಸ್ಮಯವಾದ ವಿಚಾರ. ವಿಸ್ಮಯದ ಬೀಚ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳು.

ಹೌದು, ವಿಸ್ಮಯ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ, ಒಂದು ವಿಸ್ಮಯದ ವಿಚಿತ್ರವಾದ ಕಡಲಿನ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಯಾವುದು ಯಾವುದಿರ್ಬೋದು ಅಂತ ನೀವೆಲ್ಲ ಊಹೆ ಮಾಡ್ತಾ ಇದ್ದೀರಾ, ಕೆಲವೊಬ್ಬರು ಸರಿಯಾದ ಉತ್ತರವನ್ನು ಕೂಡ ಕೊಟ್ಬಿಟ್ಟಿದ್ದೀರಾ. ಹೌದು, ಒಡಿಶಾ ರಾಜ್ಯದಲ್ಲಿದೆ ಈ ವಿಶೇಷವಾದ ಕಡಲು, ಅತ್ಯಂತ ವಿಶಿಷ್ಟವಾದ ಬೀಚ್ ಇದು. ಏನಿದರ ವಿಶೇಷತೆ ಅಂದರೆ, ಈ ಕಡಲಿನ ನೀರು ನಿಮ್ಮ ಕಣ್ಣುಗಳ ಮುಂದೆ ಕಣ್ಮರೆಯಾಗುತ್ತೆ, ಸ್ವಲ್ಪ ಸಮಯದ ನಂತರ ಮತ್ತೆ ಕಾಣಿಸ್ಕೊಳ್ಳುತ್ತೆ, ಕಾಣುತ್ತೆ ಮರೆಯಾಗುತ್ತೆ, ಮರೆಯಾಗುತ್ತೆ ಕಾಣುತ್ತೆ. ಹೌದು, ದಿನದಲ್ಲಿ ಎರಡು ಸಲ ಈ ನೈಸರ್ಗಿಕ ವಿದ್ಯಮಾನ ನಡೆಯುತ್ತೆ.

0: ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
1: ಶಿಕ್ಷಣ ಉದ್ಯೋಗ ಆರೋಗ್ಯ ಸೇವೆ ನೀಡುತ್ತಲಿ ಸಮಾಜಮುಖಿ ಸೇವೆಯಲ್ಲಿ
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026
2: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.
6: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ.
7: ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ 2026 ಅಲ್ಲಿ ಭಾಗವಹಿಸಿದಂತಹ ಯಾರು ನೋಂದಣಿ ಮಾಡಿಕೊಂಡಿರ್ತಾರೆ, ಇಲ್ಲಿ ಭಾಗವಹಿಸಿರ್ತಕ್ಕಂತಹ ಒಂದು ಯುವ ಉದ್ಯಮಿಗಳಿಗೆ ಯಾವ ರೀತಿ ಅವರಿಗೆ ಸಪೋರ್ಟ್ ನೀಡೋದ್ರ ಬಗ್ಗೆ ಏನಾದರೂ ಯೋಜನೆ ಇದೆಯಾ?
8: ಅದು ಇನ್ಕ್ಯುಬೇಷನ್ ಸರ್. ನಾನು ಮಾಡಬೇಕು ಅಂತ ಬಂದಾಗ ಅದಕ್ಕೊಂದು ಸಪರೇಟ್ ಟೀಮ್ ಇರುತ್ತೆ. ಅವನ ಐಕ್ಯೂ ಲೆವೆಲ್ ಏನಿದೆ, ಈಗ ನನಗೇನು ಶಕ್ತಿ ಇದೆ ಅನ್ನೋದನ್ನ ಫಸ್ಟ್ ಅಸೆಸ್ ಮಾಡಲೇಬೇಕು. ನಾವು ನನಗೆ ಶಕ್ತಿ ಇಲ್ಲದೆ ನಾನು ಏನೋ ಸಾಫ್ಟ್ವೇರ್ ಕಂಪ್ನಿ ಮಾಡ್ತೀನಿ ಆಗಲ್ಲ. ಅದು ನಾನು ಏನು ಸಬ್ಜೆಕ್ಟ್ ತೊಗೊಂತೀನಿ ಆ ಅಸೆಸ್ಮೆಂಟ್ ಪ್ರಾಪರ್ ಆಗಿದೆ ಅಂತ ಅದೊಂದು ಟೀಮ್ ಕೆಲಸ ಮಾಡುತ್ತೆ. ಅವ್ರ ಜೊತೆ ಇಂಟ್ರಾಕ್ಷನ್ ಆಗಿ ಇವ್ರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗುತ್ತೆ ಅಂದ ತಕ್ಷಣ ಅದಕ್ಕೆ ಬೇಕಾಗಿರೋ ಸವಲತ್ತುಗಳು, ಮೊದಲನೇದಾಗಿ ಜಾಗ, ಎರಡನೇದಾಗಿ ಸರ್ಕಾರದ ವ್ಯವಸ್ಥೆಗಳು, ಕ್ಯಾಪಿಟಲ್ಲು, ಪ್ರೊಡಕ್ಷನ್ ಇದ್ದ ಪ್ರೊಡಕ್ಷನ್ನು, ನೆಕ್ಸ್ಟ್ ಮಾರ್ಕೆಟಿಂಗು, ಇಷ್ಟಕ್ಕೂ ಕೂಡ ಹ್ಯಾಂಡ್ ಹೋಲ್ಡ್ ಮಾಡಿ ಅವ್ರಿಗೆ ಮಾರ್ಗದರ್ಶನ ಕೊಡೋದ್ರೊಳಗೆ ಕರ್ನಾಟಕ ಆರ್ಯವೈಶ್ಯ ಸಭೆ ಕೆಲಸ ಮಾಡುತ್ತೆ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಇದು ಕೇವಲ ಡಿಸೆಂಬರ್ 25 26 27 ಕಾರ್ಯಕ್ರಮ ಅಲ್ಲ, ಅದು ಮುಂದಿನ 10 ವರ್ಷಗಳ ಕಾಲ 24x7 ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮ ಇದು. ಯಾರನ್ನೂ ಮಧ್ಯದಲ್ಲಿ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಒಂದ್ಸಲ ಒಳಗೆ ಬಂದ್ರೆ ಅವನು ಒಂದು ಹಂತಕ್ಕೆ ಬರೋವರೆಗೂ ನಾವು ಅವನ ಜೊತೆ ನಿಂತೀವಿ. ಆದ್ರೆ ಅವ್ರಿಗೆ ನಿಷ್ಠೆ ಇರಬೇಕು, ಹಣ ಕೊಟ್ಟವರು ಕೈ ಹಿಡಿದು ಕೆಲಸ ಮಾಡಿಸ್ತಾರೆ, ಆ ಆಸಕ್ತಿ ಇರೋರ್ಗೆ ಮಾತ್ರ ಇದು ವ್ಯವಸ್ಥೆ ಆಗುತ್ತೆ.
6: ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಯಾವ ರೀತಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಮಹಾಸಭಾ ಹಾಕೊಂಡಿದೆ ಸರ್?
8: ಈಗಿನವರೆಗೂ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಮೂಲಕ ಗ್ರಾಮೀಣ ಭಾಗದಲ್ಲಿ ಯಾರು ನಮ್ಮ ವ್ಯಾಪಾರಸ್ಥರು ಆಲ್ರೆಡಿ ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ನಾವು ನಮ್ಮ ಸಹಕಾರ ಸಂಘಗಳು ಸಹಕಾರ ಬ್ಯಾಂಕ್ಗಳಿಂದ ನಾವು ಅವ್ರಿಗೆ ಆರ್ಥಿಕವಾಗಿ ಸಹಕಾರ ಕೊಡಿಸ್ತಾ ಇದ್ವಿ. ಇನ್ನೂ ಕೆಲವು ಕೇಸ್ಗಳಲ್ಲಿ ಒಂದು 3 ತಿಂಗಳು 6 ತಿಂಗಳು ಆ ಬಡ್ಡಿನೂ ಸಹ ನಾವೇ ಕಟ್ತಾ ಇದ್ವಿ. ಇವ ಸಾಲ ತೊಗೊಂಡು 30 ದಿನದಲ್ಲಿ ರೀಪೇಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗಬಂದು 3 ತಿಂಗಳು ಬಿಟ್ಟು ಕಟ್ಟೋದು ವ್ಯವಸ್ಥೆ ಮಾಡಿದ್ವಿ. ಈಗ ಸದ್ಯಕ್ಕೆ ಮಾಡ್ತಾರೆ ಅಷ್ಟೇ ಕೆಲಸ. ಈಗ ಇದ್ರ ಜೊತೆಗೆ ಕೆಲವರಿಗೆ ಮೆಡಿಸಿನ್ ಸಪೋರ್ಟ್ ಬೇಕು, ಈ ಚಿಕ್ಕ ಚಿಕ್ಕ ಕೆಲಸಗಳೇನಾಗ್ತದೆ ನಡ್ಕೊಂಡು ಹೋಗ್ತದೆ. ಬಹಳ ಮುಖ್ಯವಾಗಿ ಗ್ರಾಮೀಣದಿಂದ ಬಂದಿರೋ ಬೆಂಗಳೂರಿಗೆ ಓದ್ಲಿಕ್ಕೆ ಬರೋಂಥವ್ರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ, ಊಟ, ವಸತಿ, ಎಜುಕೇಷನ್ಗೆ ಏನ್ಬೇಕು ಅಷ್ಟು ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ ಮಾಡಿದ್ದೀವಿ, ಮುಂದೆನೂ ಮಾಡ್ತಿದ್ದೆ.
6: ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ 2026ಗೆ ಸಂಬಂಧಪಟ್ಟಂತೆ ನಮ್ಮ ರೇಡಿಯೋ ಕೇಳುಗರಿಗೆ ಏನು ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
8: ಈ ಪ್ರಪಂಚದಲ್ಲೇ ಒಂದು NGO ಈ ರೀತಿಯ ಉದ್ಯಮಶೀಲರಾಗಲಿ ಕರೆ ಕೊಡ್ತೀರಂತ ಒಂದು ದೊಡ್ಡ ಕಾರ್ಯಕ್ರಮ, ಅತಿ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದು ಫಸ್ಟ್ ಟೈಮ್ ಇದು. ಎಲ್ಲರೂ ಕೂಡ ಟೆಕ್ ಸಮಿಟ್ ಅಂದ್ರೆ ಟೆಕ್ನಿಕಲ್ ಸಂಬಂಧಪಟ್ಟವರು, ಎಲೆಕ್ಟ್ರಾನಿಕ್ ಸಂಬಂಧ ಅವ್ರದ್ದು ಸಮಿಟ್ಗಳು ಇದು ಮಾಡ್ತಾರೆ. ಆದ್ರೆ ಯಾವುದಕ್ಕೂ ಸಂಬಂಧ ಇಲ್ಲದೆ ಯುವಜನತೆಯ ಭವಿಷ್ಯದ ದೃಷ್ಟಿಯಿಂದ ಏನು ಗ್ಲೋಬಲ್ ಆಕ್ಸಿಲೇಟ್ ವಿಷನ್ ಸಮಿಟ್ ಡಿಸೆಂಬರ್ 25, 26, 27 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಇದರೊಳಗೆ ಈ ರಾಜ್ಯದ ಪ್ರತಿಯೊಬ್ಬ ಯುವಕರು, ಅವ್ರು ಯಾರೋ ಡಿಗ್ರಿ ಆಗಿರಲೇಬೇಕು ಅಂತಿಲ್ಲ, ಬಿಲೋ ಡಿಗ್ರಿ ಮಾಡಿರೋರು ಅಂಡರ್ ಗ್ರಾಜ್ಯುಯೇಟ್ಗೂ ಕೂಡ ಇಲ್ಲಿ ಅವಕಾಶಗಳು ಭಾಳ ಸಿಗುತ್ತೆ. ಅವರೆಲ್ಲರೂ ತಪ್ಪದೇ ಇದಕ್ಕೆ ಭಾಗವಹಿಸಬೇಕು, ಭಾಗವಹಿಸೋ ಮೂಲಕ ಅವರ ಭವಿಷ್ಯನ ಕಂಡುಕೊಳ್ಬೇಕು, ಭವಿಷ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯಮಿಗಳಾಗಬೇಕು, ದೇಶಕ್ಕೆ ಶಕ್ತಿ ತುಂಬಬೇಕು, ಇದು ನಮ್ಮ ಅಪೇಕ್ಷೆ ಇದೆ.
6: ಮಹಾಸಭಾದಲ್ಲಿ ತಾವು ಕಂಡಂತೆ ಇನ್ನೂ ಕೂಡ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಇದೆ ಅಂತ ಒಂದು ಕುಟುಂಬಗಳು ಇನ್ನೂ ಇವೆ ಅಂತ ಹೇಳ್ತೀರಾ ಸರ್?
8: ಈ ಬಡತನ ಅನ್ನೋದು ಒಂದು ಪ್ರಕೃತಿ ದತ್ತ ನಿಯಮ ಇದು. ನಿಸರ್ಗದಲ್ಲಿ ಬಡವರು ಶ್ರೀಮಂತ ಇರ್ತಾರೆ, ಬಟ್ ಅವ್ರನ್ನ ಗುರುತಿಸಿ ಅವ್ರ ಹೊಟ್ಟೆ ತುಂಬಿಸಬೇಕು ಅಷ್ಟೇ. ನಾವು ಮಲ್ಲೇಶ್ವರ ಬಡಾವಣೆಯಲ್ಲಿ ಹೊಂಗಿರಣ ಅಂತ ಒಂದು ಯೋಜನೆ ಮಾಡಿದ್ವಿ. ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಒಂದು ಬಡತನ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳಿದ್ದು ದೂರದ ಊರುಗಳಲ್ಲಿ ಇರ್ತಾರೆ, ಇವರಿಗೆ ಮೊಣಕಾಲ್ ನೋವು, ಕೈ ನೋವು, ಈ ತರದ ಏನೋ ಸಮಸ್ಯೆಗಳಿರ್ತವೆ, ಅಂತ ಅವ್ರಿಗೆ ಹೋಟ್ಲಲ್ಲಿ ತಿನ್ನಕ್ಕಾಗಲ್ಲ ಪ್ರತಿನಿತ್ಯ. ಕಳೆದ 26 ವರ್ಷಗಳಿಂದ ಮನೆ ಮನೆಗೆ ಮಧ್ಯಾಹ್ನ ಊಟ ಕೊಡ್ತೀವಿ ನಾವು. ಕರ್ನಾಟಕ ರಾಜ್ಯದ ಘನತೆಯುತ ರಾಜ್ಯಪಾಲರು ಸಹ ನಮ್ಮನ್ನ ಕರೆಸೋದಕ್ಕೆ ಹನಾನ್ ಮಾಡಿದ್ದಾರೆ. ಈ ರಾಜ್ಯದ ಎಲ್ಲಾ ಟಿವಿ ಚಾನೆಲ್ಗಳು ಅದನ್ನು ಕವರ್ ಮಾಡಿದ್ದಾವೆ.
6: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಸಮಯ ಆಗಿದೆ 4:37. ವಿಸ್ಮಯ ಜಗತ್ತಿನಲ್ಲಿ ಒಂದು ವಿಸ್ಮಯದ ಕಡಲಿನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಹೌದು, ಒಡಿಶಾ ರಾಜ್ಯದಲ್ಲಿದೆ ಈ ವಿಶೇಷವಾದ ಕಡಲು. ಅತ್ಯಂತ ವಿಶಿಷ್ಟವಾದ ಬೀಚಿದು. ಈ ಕಡಲಿನ ನೀರು ನಿಮ್ಮ ಕಣ್ಣುಗಳ ಮುಂದೆ ಕಣ್ಮರೆಯಾಗುತ್ತೆ, ಸ್ವಲ್ಪ ಸಮಯದ ನಂತರ ಮತ್ತೆ ಕಾಣಿಸ್ಕೊಳ್ಳುತ್ತೆ ಮರೆಯಾಗುತ್ತೆ, ಮರೆಯಾಗುತ್ತೆ ಕಾಣುತ್ತೆ. ಹೀಗೆ ದಿನದಲ್ಲಿ 2 ಸಲ ಈ ನೈಸರ್ಗಿಕ ವಿದ್ಯಮಾನ ನಡೆಯುತ್ತೆ. ಈ ಬೀಚ್ಗೆ ಹೈಡ್ ಅಂಡ್ ಸೀಕ್ ಅಂತ ಕೂಡ ಕರೀತಾರೆ. ಹಾಗಾದರೆ ಯಾವುದು ಈ ಬೀಚ್ ಅಂತ ಕೇಳ್ತಿದ್ದೀರಾ? ಇದು ಒಡಿಶಾದ ಚಂಡೀಪುರದ ಕಡಲು.

ವಿಸ್ಮಯ ಜಗತ್ತಿನ ಈ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆದಂತಹ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಿ, ಖುಷಿಯಾಗುತ್ತೆ ಅಂತ ಪಂಡಿತ್ ಚನ್ನಪ್ಪ ಸಾವರ್ಡ್, ತೇಜಸ್ವಿನಿ ಸಾವರ್ಡ್ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾನು ಲಗೇಜ್ ಜೊತೆ ನಮ್ಮೂರಿನ ಪ್ರಸಿದ್ಧ ತಿಂಡಿ ಮಂಡಕ್ಕಿ ಮಿರ್ಚಿ ಇಟ್ಕೊಂಡು ನಿಮ್ಮ ಜೊತೆ ಯಾತ್ರೆ ಬರಲಿಕ್ಕೆ ಕಾಯ್ತಿದ್ದೀನಿ, ಬೇಗ ವಿಸ್ಮಯ ಕಡಲ ತೀರಕ್ಕೆ ಕರ್ಕೊಂಡೋಗಿ ಅಂತ ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ನಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ 954 ಇದು ಚಂಡೀಪುರ್ ಬೀಚಾ, ಒಡಿಶಾದಲ್ಲಿರೋದು ಅಂತ ಕೇಳಿದರೆ ಹೌದು. ಹಾಗೆ ವಸುಂಧರಾ ಪ್ರಭಾಕರ್ ಪಾಸ್ತೆ ವಿದ್ಯಾನಗರದಿಂದ ನಿಷ್ಕಳಂಕ್ ಮಹಾದೇವ್ ಭಾವನಗರ ಈ ಕಡಲ ತೀರದಲ್ಲಿದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗಾರ್ ಅವರು ವಿಶ್ವಮಯ ಜಗತ್ತನ್ನು ನೀವು ತಿಳಿಸ್ತಾ ಇದ್ದೀರಾ, ಒಡಿಶಾದ ಚಂಡೀಪುರ ಬೀಚ್ ನಿಜಕ್ಕೂ ಪ್ರಕೃತಿ ಅದ್ಭುತವೇ ಸರಿ, ಮರೆಯಾಗುವ ಕಡಲ ತೀರ ಇದು, ಅಪರೂಪದ ಕುತೂಹಲಕಾರಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರ್ಕಲ್ಗೂಡಿನಿಂದ, ಪ್ರಕೃತಿಯ ದೇವರು ನಮ್ಮ ಹಿರಿಯರು ಸುಮ್ಮನೆ ಪ್ರಕೃತಿ ಆರಾಧಕರು ಆಗಿರಲಿಲ್ಲ ಅಂತ ಗೊತ್ತಾಗೋದು ಈ ವಿಸ್ಮಯಗಳಿಂದಲೇ ಅಲ್ವಾ ಅಂತ ಕೇಳ್ತಿದ್ದಾರೆ. ನಿಜಕ್ಕೂ ದೇವರು ಇರೋದು ಈ ಪ್ರಕೃತಿಯಲ್ಲೇ. ಈ ಹೈಡೆನ್ಸಿ ಬೀಚ್ ಆಗಲಿ, ಪುರಿ ಜಗನ್ನಾಥ ಮಂದಿರ, ಬಹಳಷ್ಟು ಉದಾಹರಣೆ ನಮ್ಮ ದೇಶದಲ್ಲೇ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ. ಹೌದು, ಕಡಲುಗಳಲ್ಲೇ ಅತ್ಯಂತ ವಿಶೇಷವಾದ ಅಪರೂಪದ ಕಡಲು ಅಂದರೆ ಈ ಚಂಡೀಪುರದ ಬೀಚ್ ಸ್ನೇಹಿತರೆ. ಸಮುದ್ರದ ಅಲೆಗಳ ಉಬ್ಬರ ಕಡಿಮೆ ಇರುವಾಗ ಸುಮಾರು 5 ಕಿಲೋಮೀಟರ್ವರೆಗೂ ಹಿಂದೆ ಸರಿಯುತ್ತಂತೆ ಈ ಬೀಚು. ಅಷ್ಟು ಹೊತ್ತು ನೀವಿದ್ದ ಜಾಗ ಏಕಾಏಕಿ ಖಾಲಿಯಾಗಿಬಿಡುತ್ತೆ, ಮತ್ತೆ ಸ್ವಲ್ಪ ಸಮಯದ ನಂತರ ಅಲೆಗಳ ಉಬ್ಬರ ಇಳಿದಾಗ ಖಾಲಿಯಾಗಿದ್ದ ದಡದ ಹತ್ರ ಅಲೆಗಳು ಬರ್ತಾ ಹೋಗುತ್ತೆ.

ಓಕೆ, ಇದೊಕೆ. ಇದು

0: Tincha. A, B, C, D. A, I, E.
1: Sarigama.
0: Jo, Re, Mi, Fa.
1: Tadik, Tadik, Tadik, Tadik.

ಹೌದು, ವಿಸ್ಮಯ ಜಗತ್ತಿನಲ್ಲಿ ಚಂಡೀಪುರ ಬೀಚ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಉಬ್ಬರ ಕಡಿಮೆ ಇರುವಾಗ ಸುಮಾರು 5 ಕಿಲೋಮೀಟರ್ ವರೆಗೂ ಹಿಂದೆ ಸರಿಯುತ್ತೆ. ಹಾಗೆ ಅಷ್ಟು ಹೊತ್ತು ನೀವಿದ್ದ ಜಾಗ ಏಕಾಏಕಿ ಖಾಲಿಯಾಗಿಬಿಡುತ್ತೆ. ಮತ್ತೆ ಸ್ವಲ್ಪ ಸಮಯದ ನಂತರ ಅಲೆಗಳ ಉಬ್ಬರ ಇಳಿದಾಗ ಖಾಲಿಯಾಗಿದ್ದ ದಡದ ಹತ್ತಿರ ಅಲೆಗಳು ಬರ್ತಾ ಹೋಗುತ್ತೆ. ಅಂದರೆ ಪ್ರವಾಸಿಗರು ಈ ಸಮಯದಲ್ಲಿ ದಡದಿಂದ ಸುಮಾರು 5 ಕಿಲೋಮೀಟರ್ ದೂರ ಸಮುದ್ರದ ಮೇಲೆ ನಡೀಬೋದು. ಸಮುದ್ರದ ಜೀವರಾಶಿಗಳನ್ನ ನೋಡ್ಬೋದು. ಸಂಜೆ 5:00 to 6:30 ಈ ವಿದ್ಯಮಾನ ನಡೆಯೋದ್ರಿಂದ ಚಂಡೀಪುರದ ಬೀಚ್ನಲ್ಲಿ ಈ ಸಮಯದಲ್ಲೇ ಪ್ರವಾಸಿಗರು ಹೆಚ್ಚಾಗಿರ್ತಾರೆ. ನೀವು ಕೂಡ ಭೇಟಿ ನೀಡಿ ಬೀಚ್ ಮೇಲೆ ನಡೆಯುವಂತಹ ಅನುಭವವನ್ನು ಪಡೀರಿ ಅಂತ ಹೇಳ್ತಾ, ವಿಸ್ಮಯ ಜಗತ್ತನ್ನು ಸಾಕ್ಷೀಕರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ, ಜೊತೆಯಾಗ್ತೀನಿ, ಕೇಳ್ತಾ ಇರಿ. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ನಿಮ್ಮ ಗೆಳತಿ ಮಂಜು.

0: do non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಫೀಸಿಂದ ಕಾಲೇಜಿಂದ ಮನೆಗೆ ಹೊರಟಿದ್ದೀರಾ, ನಡ್ಕೊಂಡು ಹೋಗ್ತಾ ಇದ್ದೀರಾ, ಅಥವಾ ಮನೇಲೆ ಟೀ ಮಾಡ್ತಾ ಇದ್ದೀರಾ, ವಾಕಿಂಗ್ ಹೊರಟಿದ್ದೀರಾ, ಅಥವಾ ಪಾರ್ಕಲ್ಲಿ ಕೂತಿದ್ದೀರಾ, ಹಾಗಾದರೆ ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮತ್ತು ಇದು ನಿಮ್ಮ ಸೂಪರ್ ಹಿಟ್ ಹಾಡುಗಳ ನಾನ್ ಸ್ಟಾಪ್ ಸಂಜೆ. ಸೊ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಎಲ್ಲರೂ ಉತ್ಸುಕರಾಗಿದ್ದೀರಾ. ನಾನು ಕೂಡ ಸಖತ್ ಉತ್ಸುಕಳಾಗಿದ್ದೀನಿ. ಆಫೀಸ್ನಿಂದ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ, ಹೊರಗಡೆ ಏನಾದರೂ ಕೆಲಸ ಮಾಡ್ಕೊಂಡು ವಾಪಸ್ ಹೋಗ್ತಿರುವಾಗ ರಸ್ತೆಯಲ್ಲಿ ಇನ್ನೂ ಏನು ಕಾಣಿಸ್ತೀವಿ ಹೇಳಿ? ಎಲ್ಲೋ ಒಂದು ಕಡೆ ಗಣಪತಿ ಪೆಂಡಾಲು, ಲೈಟ್ಸು, ಮ್ಯೂಸಿಕ್ಕು, ಇನ್ನೊಂದು ಕಡೆ ಪ್ರಸಾದ ವಿತರಣೆ. ಹಬ್ಬ ಮುಗ್ದಿದ್ರು ಕೆಲವು ಏರಿಯಾದಲ್ಲಿ ಎಲ್ಲ, ಬಹಳಷ್ಟು ಏರಿಯಾದಲ್ಲಿ, ಗಲ್ಲಿಲಿ, ಬೀದಿಗಳಲ್ಲಿ ನಮ್ಮ ಹುಡುಗರ ಹಬ್ಬದ ಸ್ಪಿರಿಟ್ ಇನ್ನು ಮುಂದುವರಿದಿದೆ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ನಮ್ಮ ಏರಿಯಾ ಹುಡುಗರ ಸ್ಪಿರಿಟ್ ಬಗ್ಗೆ ಮಾತಾಡ್ತಾ ಸೂಪರ್ ಹಿಟ್ ಹಾಡುಗಳನ್ನು ಕೇಳುವಂತಹ ಸಮಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಮತ್ತೆ ನಾವಿವತ್ತು ಮಾತಾಡ್ತಾ ಇರೋ ವಿಷಯ ಗಣಪತಿ ಹಬ್ಬ ಬಂದ್ರೆ ನಮ್ಮ ಏರಿಯಾದ ಹುಡುಗರಿಗೆ ಏನೋ ಒಂದು ಉತ್ಸಾಹ, ಜೋಶ್. ಯಾರೋ ಡೆಕೋರೇಷನ್ ಮಾಡ್ತಾರೆ, ಯಾರೋ ಫಂಡ್ ಹೋಗಿ ಕಲೆಕ್ಟ್ ಮಾಡ್ತಾರೆ, ಗಣಪತಿ ಹಬ್ಬದ ಕಲೆಕ್ಷನ್ ಇರುತ್ತಲ್ಲ. ಯಾರೋ ನಾನು ಸೌಂಡ್ ಬಗ್ಗೆ ನಾನು ನೋಡ್ಕೋತೀನಿ, ಸ್ಪೀಕರ್ ಎಲ್ಲ ನಾನು ತರ್ತೀನಿ ಅಂತಾರೆ. ಯಾರೋ ಎಲ್ಲ ಥರದ ವಿವಿಧ ಸ್ಪರ್ಧೆಗಳಿಗೆ ಅರೇಂಜ್ ಮಾಡ್ತಾರೆ. ಇನ್ನೊಬ್ರು ಎಲ್ಲ ಕೆಲಸವನ್ನಿಗೂ ನಾನೇ ಸಲಹೆ ಕೊಡ್ತೀನಿ ಅಂತ ಕೊಡ್ತಾರೆ. ಯಾವುದೇ ಕೆಲಸ ಇರಲಿ, ಎಲ್ಲರಲ್ಲೂ ಒಂದೇ ಒಂದು ಕಾಮನ್ ಥಿಂಗ್ ಇರುತ್ತೆ, ಏನು ಹೇಳಿ? ಉತ್ಸಾಹ, ಜೋಶ್. ಹಾಗಾದರೆ ನಿಮ್ಮ ಏರಿಯಾದಲ್ಲೂ ನೀವು ಗಣಪತಿ ಕೂರಿಸಿದ್ದೀರಾ? ಯಾವ ಥರ ಗಣಪತಿ ಕೂರಿಸಿದ್ದೀರಾ? ಹೆಂಗಿದೆ ಜೋಶು ಅಂತ ನಮಗೂ ಕೂಡ ಸಂದೇಶ ಕಳಿಸಿ 9489010103. ನಾನು ನಿಮ್ಮ ಅರ್ಜಿ ಶಾಂತಲಜೆ ನಿಮ್ಮೆಲ್ಲರ ಸಂದೇಶಕ್ಕೋಗಿ ಕಾಯ್ತಾ ಇರ್ತೀನಿ. ನಮ್ಮ ಏರಿಯಾದ ಗಣಪತಿ, ನಮ್ಮ ಗಲ್ಲಿಯ ಗಣಪತಿ, ನಮ್ಮ ಬೀದಿಯ ಗಣಪತಿ ಹೇಗಿದೆ, ನಿಮ್ಮೂರಿನ ಗಣಪತಿ ಹೇಗಿದೆ ಅಂತ ಖಂಡಿತವಾಗ್ಲೂ ಸಂದೇಶ ಕಳಿಸಿ.

ಈ ಗಣಪತಿ ಹಬ್ಬ ಬಂದರೆ ನಮ್ಮ ಏರಿಯಾ ಬಾಯ್ಸಿಗೆ ಎಷ್ಟು ಜೋಶ್ ಇರುತ್ತೆ ಅಂದರೆ, ಎಲ್ಲರೂ ಏನಾದರೂ ಒಂದು ತಯಾರಿ ಮಾಡೋಕ್ಕೆ ಇಡೀ ಏರಿಯಾದವರೇ ಒಂದು ಮನೆಯವ್ರ ಥರ ಒಟ್ಟಿಗಾಗ್ಬಿಡ್ತಾರೆ. ಈ ತಯಾರಿ ಮಾಡೋದ್ರಲ್ಲಿ ಫ್ರೆಂಡ್ಸ್ ಮಾತ್ರ ಅಲ್ಲ, ಒಂದು ಹೋಲ್ ಏರಿಯಾ ಅಂತಲೇ ಹೇಳ್ಬೋದು. ಇಡೀ ಬೀದಿ ಒಟ್ಟಾಗದಲ್ಲದೆ ಒಬ್ಬರು ಚೇರ್ ತಂದುಕೊಡ್ತಾರೆ, ಇನ್ನೊಬ್ಬರು ನೀರನ್ನ ಸಪ್ಲೈ ಮಾಡ್ತಿರ್ತಾರೆ, ಯಾರೋ ಪರವಾಗಿಲ್ಲ ನಾನು ಆಫೀಸ್ ಮುಗಿಸ್ಕೊಂಬಂದು ರಾತ್ರಿ ಎಲ್ಲ ನಿಮಗೆ ಡೆಕೋರೇಷನ್ಗೆ ಹೆಲ್ಪ್ ಮಾಡ್ತೀನಿ ಅಂತಾರೆ. ಮಧ್ಯೆ ಅಕ್ಕಪಕ್ಕದ ಮನೆಯವರು ಪಾಪ ಹುಡುಗರು ಮಾಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ಟೀ, ಅಲ್ಲಿ ಒಂದಷ್ಟು ಜೋಕ್ಸು, ಒಂದಷ್ಟು ಆರ್ಗ್ಯುಮೆಂಟ್ಸ್ ಕೂಡ ಖಂಡಿತವಾಗ್ಲೂ ಇರುತ್ತೆ. ಮತ್ತೆ ಸರಿ ಬಿಡು ಕೆಲಸ ಮುಗಿಸೋಣ ಅಂತ ಒಂದು ಟೀಮ್ ಸ್ಪಿರಿಟ್ ಅಂತಾರಲ್ಲ, ಅದನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಆಫೀಸಿಂದ ಮನೆಗೆ ಹೋಗ್ತಾ ಸಂಜೆ ಹೊತ್ತು ನೋಡಿದ್ರೆ ಯಾವ ಏರಿಯಾದಲ್ಲಿ ನೋಡಿದ್ರು ಲೈಟ್ ಜಗಮಗ ಅಂತ ಇರುತ್ತೆ. ಅದು ಹೇಳ್ತಾರಲ್ಲ ಹಬ್ಬದ ವಾತಾವರಣ, ಈ ವೀಕೆಂಡ್ ತನಕ ಮಾತ್ರ ಅಲ್ಲ, ಈ ತಿಂಗಳು ಮುಗಿಯೋ ತನಕನೂ ಹಾಗೆ ಇರುತ್ತೆ ಅಂತ ಹೇಳ್ತಾ, ಎಲ್ಲ ಬಾಯ್ಸಿಗೂ ಹ್ಯಾಟ್ಸ್ ಆಫ್, ನಿಮ್ಮ ಈ ಸ್ಪಿರಿಟಿಗೆ ಹೀಗೆ ಮುಂದುವರಿಸಿ ಅಂತ ಹೇಳ್ತಾ ಇನ್ನೊಂದು ಸೂಪರ್ ಹಿಟ್ ಹಾಡು.

ನೀವು ಕೇಳ್ತಾ ಇದ್ದೀರಾ ನಾನ್ ಸ್ಟಾಪ್ ಸಂಜೆ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:20. ಮತ್ತೆ ನಾವು ಮಾತಾಡ್ತಾ ಇದ್ವಿ ನಮ್ಮ ಏರಿಯಾದ ಬಾಯ್ಸ್ ಹಬ್ಬದ ಹುಡುಗರ ಟೀಮ್ ಇದೆಯಾ ಅಂತ. ಅದರಲ್ಲಿ ನಿಮ್ದು ಯಾವ್ದು ಕ್ಯಾಟಗರಿ ರೀ? ಡೆಕೋರೇಷನ್ ಅಥವಾ ಫಂಡ್ ಕಲೆಕ್ಷನ್, ಸಂಗೀತನ, ಪ್ರಸಾದ ಡಿಸ್ಟ್ರಿಬ್ಯೂಷನ್, ಅಥವಾ ಏನು? ನಾನು ಏನು ಮಾಡಲ್ಲ ಅಂದರೂ ಸೂಪರ್ವೈಸ್ ಮಾಡ್ತೀನಿ ಅನ್ನೋರು ತುಂಬ ಜನ ಇರ್ತಾರೆ. ನಿಮ್ಮ ಗ್ಯಾಂಗ್ನಲ್ಲಿ ಆ ಒಬ್ಬ ಪರ್ಸನ್ ಯಾರು? ಮತ್ತು ನಿಮ್ಮ ಏರಿಯಾದಲ್ಲಿ ಹಬ್ಬದ ಸಮಯದಲ್ಲಿ ನಡೆದ ಫನ್ನಿ ಇನ್ಸಿಡೆಂಟ್ ಏನಾದರೂ ಇದ್ರೆ ಖಂಡಿತವಾಗ್ಲೂ ಹೇಳಿ. ಮತ್ತೆ ನಿಮ್ಮ ಊರಿನ ಹಬ್ಬದ ವಾತಾವರಣ ಹೇಗೆ ನಡೀತಾ ಇದೆ ಅಂತ ಹೇಳಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಅನಂತಮೂರ್ತಿ ಶೃಂಗೇರಿ ಅವರು ಸಂದೇಶ ಕಳಿಸಿದ್ದಾರೆ, ನಮ್ಮ ಏರಿಯಾದಲ್ಲಿ ಗಣಪತಿ ಇಟ್ಟಿದ್ದು ಸ್ವಲ್ಪ ಕಡಿಮೆನೇ ಈ ಸಲ, ಆದರೆ ಒಂದು ಗಣಪತಿ ತುಂಬ ನ್ಯೂನವಾಗಿದೆ, ಯುನೀಕ್ ಆಗಿದೆ, ಆಂಜನೇಯನ ಹೊತ್ತುಕೊಂಡು ಹೋಗುವ ಗಣಪತಿ ಇಟ್ಟಿದ್ದಾರೆ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಸೌಮ್ಯ ಅವರು ದಾವಣಗೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ, ನಮ್ಮನೆ ಎಡ ಮತ ಬಲಕ್ಕೆ ಗಣೇಶ ಕೂರಿಸಿದ್ದಾರೆ, ಒಂದು ದೇವಸ್ಥಾನದಲ್ಲಿ ಕೂರಿಸಿದ್ದಾರೆ. ಇನ್ನೊಂದು ಏನಪ್ಪ ವಿಶೇಷ ಅಂದರೆ, ಎಲ್ಲರೂ 7ನೇ ಕ್ಲಾಸ್ ಹುಡುಗರಿದ್ದಾಗಿಂದ ಈ ಗಣಪತಿ ಇಡಕ್ಕೆ ಶುರು ಮಾಡಿದ್ರಂತೆ. ಇವಾಗ ಅವರೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಆದರೆ ಈ ಸಲ ಊರಿಗೆ ಎಲ್ಲರಿಗಿಂತ ಸೂಪರ್ ಆಗಿರೋದು ದೊಡ್ಡ ಗಣಪತಿ ಇಟ್ಟಿದ್ದಾರೆ, ಬಹಳ ಖುಷಿ ಆಗುತ್ತೆ ಅಂತ ಸೌಮ್ಯ ಅವರು ದಾವಣಗೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಮುಧೋಳು ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಅವರು, ನಮ್ಮ ಕಮಿಟಿಯಲ್ಲಿ ಯಾವ ಅವತಾರ ಅಥವಾ ಭಂಗಿ ಗಣೇಶನ ಬಣ್ಣ ರೂಪ ಆಯ್ಕೆ ಮಾಡುವುದು ನಾನೇ ಅಂತ ಹೇಳಿದ್ದಾರೆ. ಮೂರ್ತಿ ತಯಾರಿಸೋದು ನಾನೇ ಆಗಿರೋದ್ರಿಂದ ಈ ಆಯ್ಕೆ ನನಗೆ ಬಿಟ್ಟಿರ್ತಾರೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ನಿಮ್ಮ ಸಂದೇಶಗಳು ಕೂಡ ಬರ್ತಾ ಇರಲಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಾವು ಹೇಗೆ ನಡೀತಾ ಇದೆ ನಿಮ್ಮ ಊರಲ್ಲಿ ಗಣಪತಿ ಜೋಶ್ ಅಂತ ಕೇಳಿದ್ವಿ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಆನಂದ್ ಕುಲಕರ್ಣಿ ಸುಲೆಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ, ನಮ್ಮ ಏರಿಯಾದಲ್ಲಿ ಸಾರ್ವಜನಿಕ ಗಣಪತಿಗೆ 5 ದಿನ ಆಯಿತು, ಇವತ್ತು ಸಾಯಂಕಾಲ ವಿಜೃಂಭಣೆಯಿಂದ ಗಣೇಶನ ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ, ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ, ಡೊಳ್ಳು ಕುಣಿತ ಎಲ್ಲ ಇದೆ, ಆಗಲೇ ಎಲ್ಲ ಯುವಕರು ರೆಡಿ ಆಗಿದ್ದಾರೆ ಡ್ಯಾನ್ಸ್ ಮಾಡೋಕ್ಕೆ. ವಿಸರ್ಜನೆ ನಂತರ ಎಲ್ಲರಿಗೂ ವಿಶೇಷ ಪ್ರಸಾದ ವಿತರಣೆ ಕೂಡ ಇರುತ್ತೆ, ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀವಿ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಸೂಪರ್ ರೀ, ವಂಡರ್ಫುಲ್ ಅಂತ ಹೇಳ್ತಾ. ಹಾಗೆ ನಮಗೆ ಶ್ರೀ ಗಣಪತಿ ಸೇವಾ ಸಮಿತಿ ಭಜಗೋಳಿ ಅವರಿಂದ, ಅವರು ಕೂಡ ನಮನ್ ಗಣೇಶ್ ಕಾರ್ಕಳ ಭಜಗೋಳಿಯಿಂದ ಸಂದೇಶ ಕಳಿಸಿದ್ದಾರೆ. ಅವರು ಬಹಳ ಅದ್ಧೂರಿಯಾಗಿ ಗಣೇಶ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಸಂದೇಶ ಬಂದಿದೆ ಸತೀಶ್ ಗೌಡ್ರು ಸಣ್ಣಕ್ಕಿ ಗೌಡನ ಕೊಪ್ಪಲು ಅರಕಲ್ಗೂಡುವಿಂದ, ನಮ್ಮ ಯುವ ಮಿತ್ರರು ಈ ಸಲ 4 ಅಡಿ ಇರುವ ಎಲ್ಲ ವರ್ಷಗಳಿಗಿಂತ ಭಿನ್ನವಾದ ಗಣೇಶ ಗೌರಿ ಕೂರಿಸಿ ಒಳ್ಳೆ ಪೂಜೆ ನಡೀತಾ ಇದೆ. ಗಣೇಶನ ಮೆರವಣಿಗೆ ಪ್ರತಿ ವರ್ಷ ಬೆಳ್ಳಿ ರಥದಲ್ಲಿ ಮಾಡ್ತೀವಿ, ಈ ಸಲ ನೋಡೋಕ್ಕೆ ಅದ್ಭುತವಾಗಿರುತ್ತೆ ಅಂತ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸತೀಶ್ ಗೌಡ್ರೇ ಅಂತ ಹೇಳ್ತಾ, ನಿಮ್ಮೆಲ್ಲರ ಸ್ಪಿರಿಟ್, ನಿಮ್ಮೆಲ್ಲರ ಜೋಶ್ ಉತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡು.

ಚೇಂಜ್ ಮಾಡಿಬಿಟ್ಟಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಅದು ಕೂಡ ಖಂಡಿತ ಕಡಿಮೆ ಇಲ್ಲ. ಯಾರೋ ಪ್ಲೇಟ್ಸ್ನೆಲ್ಲ ತೊಗೊಂಬರ್ತಾರೆ, ಯಾರೋ ಕ್ಯೂ ಅಲ್ಲಿ ನಿಲ್ತಾರೆ, ಇನ್ಯಾರೋ ಎಲ್ರಿಗೂ ಸಿಗುತ್ತೆ, ದಯಮಾಡಿ ಯಾರು ತಳ್ಬೇಡಿ ಅಂತ ಹೇಳ್ತಾರೆ. ಆದರೆ ಕೊನೆಯಲ್ಲಿ ಮೊದಲಿಗೆ ಪ್ರಸಾದ ಟೇಸ್ಟ್ ಮಾಡೋದು ಯಾರು ಹೇಳಿ? ವಾಲಂಟಿಯರ್ಸೇ. ಹೌದು, ಕ್ವಾಲಿಟಿ ಚೆಕ್ ಮಾಡಬೇಕಲ್ಲ ಅಂತ ಹೇಳಿ ಒಂದು ಸ್ಪೂನು ಮತ್ತೊಂದು ಸ್ಪೂನು ಫುಲ್ ಮುಗಿಸ್ಬಿಡ್ತಾರೆ. ನಿಮ್ಮೂರಲ್ಲೂ ಹಾಗೆ ನಡೀತಾ ಇದೆಯಾ? ಸಂದೇಶ ಕಳಿಸಿ 9480901013. ಇವತ್ತಿನ್ನೇನು ಬಹಳಷ್ಟು ಕಡೆ ಗಣಪತಿ ವಿಸರ್ಜನೆ ವಿಜೃಂಭಣೆಯಿಂದ ನಡೀತಾ ಇರ್ಬೋದು, ನಿಮ್ಮೂರಲ್ಲೂ ಕೂಡ ಅಲ್ವಾ? ನಾನು ಕಾಯ್ತಾ ಇದ್ದೀನಿ ರೀ ನಿಮ್ಮ ಸಂದೇಶಕ್ಕೆ ಹೇಗೆ ನಡೀತಾ ಇದೆ ಅಂತ. ಹಾಗಾಗಿ ನಮಗೆ ಶಂಕರ್ ಅವರು ಮಂಡ್ಯದಿಂದ ಮೆಸೇಜ್ ಕಳಿಸಿದ್ದಾರೆ, ನಮ್ಮೂರಲ್ಲಿ ಬಹಳ ಬಂಗಾರದಂಗೆ ಇವತ್ತು ಕಾರ್ಯಕ್ರಮ ಎಲ್ಲ ಮಾಡಿದ್ದೀವಿ, ನಮ್ಮೂರಲ್ಲಿ ಗಣೇಶ ಕೂರಿಸಿದ್ದು ಆಯಿತು, ಧೂಮ್ ಧಾಮ್ ಅಂತ ವಿಸರ್ಜನೆ ಮಾಡಿದ್ದು ಆಯಿತು, ಫುಲ್ ಖುಷಿಯಾಗಿದ್ದೀವಿ ಅಂತ ತುಂಬ ಜೋಶಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಿಮ್ಮೂರಲ್ಲೂ ಇದೇ ಥರ ನಡೀತಾ ಇದೆಯಾ? ಸಂದೇಶ ಖಂಡಿತ ಕಳಿಸಿ ಅಂತ ಹೇಳ್ತಾ ಈ ಸುಂದರವಾದ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಗಣಪತಿ ಹಬ್ಬದ ಜೋಶ್ ಭರಿತ ಹಾಡುಗಳನ್ನ ಕೇಳ್ತಾ ಸಂಜೆ 5:41 ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ನಾನು ಕೇಳಿದ್ದೆ ನಿಮ್ಮೂರಲ್ಲಿ ಹೇಗೆ ನಡೀತಾ ಇದೆ ವಿಜೃಂಭಣೆಯಿಂದ, ಇವತ್ತು ವಿಸರ್ಜನೆ ನಡೀತಾ ಇದೆಯಾ, ಏನ್ ನಡೀತಾ ಇದೆ ಅಂತ. ಹಾಗೆ ಗಣಪತಿ ಹಬ್ಬದ ಪ್ರಿಪರೇಷನ್ಸ್ ಅಂದ್ರೆ ಒಂದು ಸ್ವಲ್ಪ ಡ್ರಾಮಾ ಇಲ್ಲ ಅಂದ್ರೆ ಹೇಗೆ ರೀ? ಮಳೆ ಬಂದ್ಬಿಡುತ್ತೆ ಸಡನ್ ಆಗಿ, ಪೆಂಡಾಲ್ ಎಲ್ಲ ಹಾಕಿದ್ದೀರಾ, ಲೈಟ್ ಹೋಗ್ಬಿಡುತ್ತೆ ಸಡನ್ ಆಗಿ, ಟೇಪ್ ಸಿಕ್ತಿಲ್ಲ, ವೈರ್ ಸಿಕ್ತಿಲ್ಲ, ಪ್ರಸಾದ ಇನ್ನ ಟೈಮಿಗೆ ಬಂದೇ ಇಲ್ಲ, ಚೇರ್ ಕೌಂಟ್ ಮ್ಯಾಚೇ ಆಗ್ತಾ ಇಲ್ಲ. ಆದ್ರೆ ಒಬ್ಬರನ್ನ ನೋಡಿ ಒಬ್ರು ಹೇಳ್ತಾರೆ, ಇದು ನೀನ್ ನೋಡ್ಕೋಬೇಕಿತ್ತಲ್ವಾ, ಇದು ನಾನ್ ನೋಡ್ಕೋಬೇಕಿತ್ತಲ್ವಾ ಅಂತ. ಆದ್ರೆ ಮತ್ತೆ 2 ನಿಮಿಷಕ್ಕೆ ಎಲ್ಲರೂ ಫ್ರೆಂಡ್ಸ್ ಆಗಿ ಒಂದು ಸೊಲ್ಯೂಷನ್ ಕೊಡ್ತಾರೆ. ಅಕ್ಕಪಕ್ಕದ ಮನೆಯವ್ರು ಬಂದು ಚೇರ್ ತಗೊಂಡ್ಬರ್ತಾರೆ, ಯಾರೋ ಪ್ರಸಾದ ತಗೊಂಡ್ಬರ್ತಾರೆ. ಇದೇ ಅಲ್ವೇನ್ರಿ ನಮ್ಮ ಗಣಪತಿ ಹಬ್ಬದ ಜೋಶು? ನಿಮ್ಮೂರಲ್ಲಿ ಹೇಗ್ ನಡೀತಾ ಇದೆ ಅಂತ ಕೇಳಿದೆ. ಅದಕ್ಕೆ ಅನುಷಾ ಅಂತ ಅವರು ಬಹಳ ಒಂದು ಮೆಸೇಜ್ ಕಳಿಸಿದ್ದಾರೆ, ನಮ್ಮೂರಲ್ಲಿ ಅರ್ಶನ ಕುಂಕುಮಕ್ಕೆ ಹುಡುಗಿರ ಆಹ್ವಾನಿಸ್ಲಿಲ್ಲ, ಈ ಸಲ ಎಲ್ಲರೂ ಗಂಡ್ಮಕ್ಳೇ ಮನೆಗೋಗಿ ಮೇಡಮ್ ಅರ್ಶನ ಕುಂಕುಮಕ್ ಬನ್ನಿ ಅಂತ ತಮಾಷೆಯಿಂದ ಕರೆದ್ರು ಅಂತ ಹೇಳಿದ್ರೆ. ಮತ್ತೆ ಹುಬ್ಬಳ್ಳಿಯಿಂದ ಸಂದೇಶ ಬಂದಿದೆ ನಮಗೆ, ನಾವು 28 ವರ್ಷದಿಂದ ಇಲ್ಲಿ ಗಣೇಶ ಕೂರಿಸ್ತಾ ಇದ್ದೀವಿ. 28 ವರ್ಷದ ಹಿಂದೆ ಫಸ್ಟ್ ಗಣೇಶನ ಮೂರ್ತಿ ಕೂರಿಸಿದ್ದು ನಮ್ಮದೇ ಒಂದು ಟೀಮ್ ಇತ್ತು. ಅವಾಗಿಂದ 15 ವರ್ಷ ನಂದೇ ಸೌಂಡ್ ಸಿಸ್ಟಮ್ ಮೇಡಮ್, 15 ವರ್ಷ ಗಣೇಶ ಹಬ್ಬದಲ್ಲಿ ಒಂದು ಶೋ ಕೂಡ ಎಲ್ಲಾನು ಫ್ಲಾಪ್ ಆಗದೆ ಸೂಪರ್ ಪ್ಲಾನ್ ಮಾಡಿದ್ದೀನಿ. ಅದು ಶ್ರೀ ಮಂಜುನಾಥ ಫಿಲಮ್ದು ಒಂದು ಸನ್ನಿವೇಶ ತಗೊಂಡು ಮಾಡಿದ್ರೆ ಮಸ್ತಾಗಿತ್ತು ಅಂತ ಬಹಳಷ್ಟು ಅವರ ಫುಲ್ ಸ್ಟೋರಿನ ನಮಗೆ ಫುಲ್ ಜೋಶಿಂದ ನಮಗೆ ಸಂದೇಶ ಕಳಿಸಿದ್ದಾರೆ ಮಂಜುನಾಥ್ ಈರಪ್ಪ, ಯಾವಾಗಲ್ಲ ದೇವಗಂಟ ಹುಬ್ಬಳ್ಳಿಯಿಂದ. ಥ್ಯಾಂಕ್ ಯು ಸರ್ ನಿಮ್ಮ ಮೆಸೇಜ್ಗೆ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡು. ನಿಮ್ಮ ಊರಲ್ಲಿ ಹೇಗೆ ನಡೀತಾ ಇದೆ ಗಣಪತಿ ಹಬ್ಬದ ಜೋಶು, ಸಂದೇಶ ಕಳಿಸಿ 9480909013. ಇದು FM ರೇನ್ಬೋ.

ಗಣೇಶ ಹಬ್ಬದ ಜೋಶು ಮತ್ತೆ ಇವತ್ತು ವಿಸರ್ಜನೆ ವಿಜೃಂಭಣೆ ಎಲ್ಲದ್ರ ಬಗ್ಗೆ ಮಾತಾಡ್ತಾ, ಎಲ್ಲರೂ ರಾತ್ರಿ ಮನೆಗೆ ಹೋದ್ಮೇಲೆ ಕೆಲವು ಹುಡುಗರು ಮಾತ್ರ ಪೆಂಡಲ್ ಹಾಕಿದ್ಮೇಲೆ ಅಲ್ಲೇ ಇರ್ತಾರೆ ರೀ. ಚೇರ್ಗಳು ಸರಿಯಾಗಿ ಅರೇಂಜ್ ಮಾಡಬೇಕು, ನಾಳೆ ಏನು ಮಾಡಬೇಕು, ಇವತ್ತು ಮಿಕ್ಕಿದ ಪ್ರಸಾದನ ಯಾರಿಗೆ ತೊಗೊಂಡು ಹೋಗಿ ಕೊಡಬೇಕು, ಯಾವ ಅನಾಥಾಶ್ರಮಕ್ಕೆ ತೊಗೊಂಡು ಹೋಗಿ ಕೊಡಬೇಕು, ಲೈಟ್ಸ್ ಆಫ್ ಮಾಡಬೇಕು, ಪೆಂಡಲ್ ಎಲ್ಲ ಸೇಫ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಆ ಸಮಯದಲ್ಲಿ ಮಾತು ಕಡಿಮೆ ಇರುತ್ತೆ, ಫ್ರೆಂಡ್ಶಿಪ್ ಜಾಸ್ತಿ ಇರುತ್ತೆ, ತುಂಬ ಕೆಲಸ ಮಾಡ್ತಿರ್ತಾರೆ, ಯಾರೋ ಟೀ ತಂದ್ಕೊಡ್ತಾರೆ, ಯಾರೋ ಬಿಸ್ಕೆಟ್ ತಂದ್ಕೊಡ್ತಾರೆ, ಮತ್ತೆ ಯಾರೋ ನಿಧಾನವಾಗಿ ಹೇಳ್ತಾರೆ ಈ ಸಲ ತುಂಬ ಚೆನ್ನಾಗಾಗ್ತಿದೆ ಅಲ್ವಾ ನಮ್ಮ ಪ್ರೋಗ್ರಾಮು ಅಂತ. ಆ ಒಂದು ಮಾತಿನಲ್ಲಿ ಇಡೀ ದಿನದ ಸುಸ್ತು ಕಮ್ಮಿ ಆಗಿಬಿಡುತ್ತೆ. ಹಾಗೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ನಮ್ಮ ಟಿ ವಿ ಸರ್ಕಲ್ನಲ್ಲಿ ವಿರಾಟ್ ಹಿಂದೂ ಮಹಾಗಣಪತಿ ಕೂರಿಸಿದ್ದೀವಿ, ಸೂಪರ್. ಅಲ್ಲಿ ನಡೆಯುವ ನಿತ್ಯ ಸಂಜೆ ಮನರಂಜನೆ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮಗಳು ನಮ್ಮ ಬಡಾವಣೆಯ ಹುಡುಗರು ಜೊತೆ ಬೇರೆ ಬೇರೆ ಹುಡುಗರು ಸೇರಿ ಜೋರಾಗಿ ತಯಾರು ಮಾಡ್ತಾ ಇದ್ದಾರೆ. ಹೇಳಬೇಕು ಅಂದರೆ ನಮ್ಮ ತಾಲೂಕಿನ ಈ ಗಣಪತಿ ತುಂಬಾ ಸೂಪರ್ ಆಗಿದೆ, ಜೋರೋ ಜೋರು ಅಂತ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಂದೇಶದಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರ ಜೋಶ್ ಎಷ್ಟು ಇದೆ ಅಂತ. ಆಮೇಲೆ ಈ ಗಣಪತಿ ಹಬ್ಬ ಬಂತು ಅಂತ ಅಂದರೆ ಹುಡುಗರೂ ಕೂಡ ಹಳೆ ಹಾಡು ಹೊಸ ಹಾಡು ಎಲ್ಲ ಬೇಕು ಅನ್ನಂಗೆ, ನಾವು ಕೂಡ ಇವತ್ತು ಹಳೆ ಹಾಡು ಹೊಸ ಹಾಡು ನಿಮ್ಮೆಲ್ಲರ ಫೇವ್ರೇಟ್ ಹಾಡು ಎಲ್ಲನೂ ಪ್ಲೇ ಮಾಡ್ತಾ ಮತ್ತೊಂದು ಸೂಪರ್ ಹಿಟ್ ಹೊಸ ಜನರೇಷನ್ ಅವರಿಗೆ ಇಷ್ಟ ಆಗುವಂತಹ ಒಂದು ಹಾಡು.

ಹಬ್ಬ ಮುಗಿದ ಮೇಲೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗೆ ಕೆಲಸಕ್ಕೆ ಹೋಗ್ತಾರೆ, ಯಾರು ಆಫೀಸ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಯಾರು ಬಿಸ್ನೆಸ್ ಮಾಡ್ತಾರೆ. ಆದರೆ ಹಬ್ಬದ ದಿನಗಳಲ್ಲಿ ಒಟ್ಟಿಗೆ ಕಳೆದ ಸಮಯ ಅದು ಎಲ್ಲರ ಮನಸ್ಸಿನಲ್ಲಿ ಉಳಿಯುತ್ತೆ. ಯಾಕೆಂದರೆ ಕೆಲವು ಫ್ರೆಂಡ್ಶಿಪ್ಸ್ ಡೈಲಿ ಮಾತಿನಿಂದ ಅಲ್ಲ, ಒಟ್ಟಿಗೆ ಮಾಡಿದ ಕೆಲಸದಿಂದ ಸ್ಟ್ರಾಂಗ್ ಆಗುತ್ತೆ ಅಂತ. ಹಾಗೆ ನಿಜ ಹೇಳಬೇಕು ಅಂದರೆ ಹಬ್ಬ ಮುಗಿದ ಮೇಲೆ ಪೆಂಡಾಲ್ ತೆಗಿತಾರೆ, ಲೈಟ್ ಆಫ್ ಮಾಡ್ತಾರೆ, ಹಾಡುಗಳು ನಿಂತೋಗುತ್ತೆ. ಆದರೆ ಆ ಸ್ನೇಹಿತರ ಮನೋಭಾವ ಇರುತ್ತಲ್ಲ, ಮತ್ತು ಅದು ಫ್ರೆಂಡ್ಶಿಪ್ ಇರುತ್ತಲ್ಲ, ಅದು ಹಾಗೆ ಇರಲಿ. ಒಟ್ಟಿಗೆ ಮಾಡಿದ ಕೆಲಸ, ಒಟ್ಟಿಗೆ ಕುಡಿದ ಟೀ, ಒಟ್ಟಿಗೆ ನಕ್ಕ ಕ್ಷಣ, ಜಗಳ ಆಡಿದ ಕ್ಷಣ, ಆರ್ಗ್ಯುಮೆಂಟ್ಸ್ ಮಾಡಿದ ಕ್ಷಣ, ಒಟ್ಟಿಗೆ ಎದುರಿಸಿದ ಪ್ರಾಬ್ಲಮ್, ಇವೆಲ್ಲ ಮೆಮೊರೀಸ್ ಆಗಿ ಉಳಿಯಲಿ ಅಲ್ವಾ.

ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಹಬ್ಬ ಕೆಲವೇ ದಿನ ಇರುತ್ತೆ ಅಥವಾ ಒಂದೇ ದಿನ ಇರುತ್ತೆ, ಆದರೆ ಆ ಹಬ್ಬದ ಸ್ಪಿರಿಟ್, ಜೋಶ್ ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅಂತ ಎಷ್ಟು ಆಸೆ ಇರುತ್ತಲ್ವ. ಮತ್ತು ಆ ಹುಡುಗರ ಎನರ್ಜಿ, ಆ ಟೀಮ್ ವರ್ಕು, ನಮ್ಮ ಏರಿಯಾ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋ ಫೀಲಿಂಗು ಅದು ಮಾತ್ರ ಯಾವತ್ತೂ ಮುಗಿದಿರಲಿಲ್ಲ. ಹಾಗೆ ಈ ಹಬ್ಬದ ಹಿಂದೆ ನಿಂತಿದ್ದ ನಮ್ಮ ಏರಿಯಾದ, ನಿಮ್ಮ ಏರಿಯಾದ, ನಿಮ್ಮ ಊರಿನ ಎಲ್ಲ ಹುಡುಗರಿಗೂ ಒಂದು ದೊಡ್ಡ ಸಲಾಂ ಹೇಳ್ತಾ ಇದು ನಾನ್ ಸ್ಟಾಪ್ ಸಂಜೆ. ಹಬ್ಬ ಮುಗಿದರೂ ಸ್ನೇಹದ ಸಂಭ್ರಮ ಮತ್ತು ಹೀಗೇ ಮುಂದುವರಿಯಲಿ ಅಂತ ಹೇಳ್ತಾ ಗಣೇಶ ಹಬ್ಬ ಬಂದ್ಮೇಲೆ ಈ ಹಾಡು ಹೇಳದೆ, ಈ ಹಾಡು ಕೇಳದೆ, ಡ್ಯಾನ್ಸ್ ಮಾಡದೆ ಕಾರ್ಯಕ್ರಮ ಮುಗಿಸೋಕ್ಕಾಗತ್ತಾ? ನೀವು ಕಾಯ್ತಾ ಇದ್ದೀರಾ ಯಾವ ಹಾಡು ಅಂತ? ಖಂಡಿತವಾಗ್ಲೂ ಕೇಳಿ. ನೀವು ಕೂಡ ಒಂದ್ಸಲ ಎದ್ದು ಖಂಡಿತವಾಗ್ಲೂ ಒಂದ್ ಸ್ಟೆಪ್ ಹಾಕೇ ಹಾಕ್ತೀರಾ ಅನ್ಕೋತೀನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ.
2: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
2: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನೀವ್ ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:10. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಪ್ರಪಂಚದ ದೊಡ್ಡ ಹೆಸರು ವೀಣಾ ಚೊಕ್ಕಮ್ಮ ಅವರು. ಆಗ ಅನೇಕರಿಗೆ ಕಲಿಸಿಕೊಟ್ಟು ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದರು. ಕಲೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕಡಿಮೆ ಇದ್ದಾಗ ವೀಣೆಯೇ ನನ್ನ ಜೀವನ ಅಂದವರು ಚೊಕ್ಕಮ್ಮ. ಹಾಡುಗಾರಿಕೆಯಲ್ಲೂ ಪ್ರವೀಣರು ಪರಿಣತರು. ವೀಣಾ ಚೊಕ್ಕಮ್ಮ ಅವರ ಕಲಾ ಪ್ರೀತಿ ಹೀಗಿತ್ತು.
2: ನನಗೆ ನನ್ನ ಸಾಕು ತಾಯಿ ಹಾರ್ಮೋನಿಯಂ ಬರ್ತಾ ಇತ್ತು. ಬಾಬಾ ಅವರೇ ಸಾಕಿದ್ರಿಂದ ಅವರು ನನ್ನ ತಂದೆ, ಅವರಿಗೆ ಪಿಟೀಲ್ ಬರ್ತಾ ಇತ್ತು. ಅವ್ರಿಗಿಬ್ಬರಿಗೂ ತುಂಬ ಸಂಗೀತ ಇಚ್ಛೆ ಇದ್ದರಿಂದ ನನಗೆ ಅವರುಗಳ

0: ಪರ ಮೊಸಗು. ಒಂದ್ಸಲ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು. ಆಗ ನೀನೆ ಕೂತ್ಕೊಂಡು ಒಂದ್ ಸ್ವಲ್ಪ ಅವ್ರು ಬರೋ ತನಕ ನುಡಿಸುವಂತ ನನ್ನನ್ನು ಬಲವಂತ ಮಾಡಿ ಆವಾಗ ಒಂದ್ ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ. ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಪುಳಿಯಾರ್ ಕೃಷ್ಣಮಾಚಾರ್ಯ ಅವರು ಇದ್ರು. ಅಕಸ್ಮಾತ್ ಆಗಿ ರುಕ್ಮಿಣಿ ದೇವಿ ಅವರು ಅಲ್ಲಿ ಬಂದಿದ್ರು. ಆವಾಗ ನೀನು ಒಂದು ಎರಡು ಕೀರ್ತನೆ ನುಡಿಸು ಅಂದರು. ಅಲ್ಲೇನೆ ಅವರೇ ಒಂದು ವೀಣೆ ತರಿಸ್ಕೊಟ್ರು, ನುಡಿಸ್ದೆ. ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು. ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ. ಯಾವುದೋ ಪ್ರೋಗ್ರಾಮ್ಗೆ ಸಂಗೀತಕ್ಕೆ ಹೋಗಿದ್ದೆ. ಅಲ್ಲಿ ಸಂಗೀತ ಸಾಮಾನ್ಯವಾಗಿ ದಕ್ಷಿಣ ದೇಶದಿಂದ ತಮಿಳು ಕೀರ್ತನೆಗಳು ಪಾಪನಾಶಂ ಒಂದು ಹಾಡೋಣ ಅಂತ ಕಲ್ಯಾಣಿಯಲ್ಲಿ ಚಿದಂಬರಂ ಅಂತ ಕೀರ್ತನೆಯನ್ನ ಹಾಡ್ತಾ ಇದ್ದೆ. ಅದರೊಳಗೆ ಚರಣದಲ್ಲಿ ಮೋಹಾಂಧಕಾರ ಮದಿಲ್ ಮುಳುಗಿ ಎನ್ನಲ್ಲ ಎನ್ನಾಳು ಮೋಶಂ ಪೋಹಾದೇನ್ರ ಮೂಢನಂಜಮೆ ಅನ್ನೋ ಜಾಗದಲ್ಲಿ ನೆರವುಲ್ ಮಾಡಿದೆ. ನೆರವುಲ್ ಮಾಡುವಾಗ ಯಾರೋ ಅದು ನಾನು ಹಾಡೋದಕ್ಕಿಂತ ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತು ಅವ್ರು ಬಂದು ತುಂಬ ಅಳ್ತಾ ನನಗೆ ಆಶೀರ್ವಾದ ಮಾಡಿ ಒಂದು ಗುಲಾಬಿ ಹಾರನ ಕೊಟ್ಟು ಸನ್ಮಾನಿಸಿದ್ರು. ಅದನ್ನ ಮರಿ. ಆಮೇಲೆ ಒಂದು ಪ್ರೋಗ್ರಾಮ್ಗೆ ಮದ್ರಾಸ್ಗೆ ರೇಡಿಯೋಗೆ ಪ್ರೋಗ್ರಾಮ್ಗೆ ಹೋಗಬೇಕಾಯ್ತು. ಹೋಗಬೇಕಾದಾಗ ನಮ್ಮ ಭಾವನವರು ಸ್ವಲ್ಪ ಪಕ್ವಾದ ಜೊತೆಗೆ ಅಭ್ಯಾಸ ಮಾಡಿಸಿ ಅಂತ ಶೇಷಪ್ಪನವ್ರಿಗೆ ನಮ್ಮ ಗುರುಗಳಿಗೆ ಹೇಳಕ್ಕೆ. ಅವ್ರು ಅಭ್ಯಾಸ ಮಾಡಿಸ್ತಾ ಇದ್ದಾಗ ಈ ಅಮೀರ್ ಕಲ್ಯಾಣಿಯಲ್ಲಿ ಮಾನಮೂಲಯದ ಚರಣದಲ್ಲಿ ಎಡಪು ತಕ ಬಿಟ್ಟು ಹಾಸನಾಧಿಪತಿಯಿಂದ ರಿಪೀಟ್ ಆಗುತ್ತೆ. ಸಿಂ ಅನ್ನೋದು ಹಿಂದ್ಗಡೆ ಆವರ್ತಿಗೆ ಸೇರ್ಕೊಳ್ಳುತ್ತೆ. ಆವಾಗ ಅವರು ಇದನ್ನ ಒಂದು ಎಡ್ಪಾಗಿಟ್ಟು ಸಿಂಹಾಸನಾಧಿಪತಿ ಅಂತ ನೀ ರಿಪೀಟ್ ಮಾಡು, ಹೀಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಕೊಟ್ರು. ಅದ್ರ ಮೇಲೆ ನಾನು ಓ ಇವ್ರಿಗೆ ಸಂಗೀತನ ಹೇಳ್ಕೊಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಆವತ್ತಿನಿಂದಾನು ಸಂಗೀತಕ್ಕೆ ನನಗೆ ಬಹಳವಾಗಿ ಮುಂದುವರ್ಸೋಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಶ್ರೇಯಸ್ಸಿಗೆಲ್ಲ ಅವರೇ ಕಾರಣರು. ನನಗೆ ವೀಣೆ ಮೇಲೆ ಅಭ್ಯಾಸ, ಆದ್ರೂ ತಂಬೂರಿ ಮೇಲೆ ಹಾಡಿ ಅಭ್ಯಾಸ ಇದೆ. ಅದು ಕಚೇರಿ ಮಾಡ್ತೀನಿ. ಬರೀ ವೀಣೆ ಏನು ನುಡಿಸಿನ ಅಭ್ಯಾಸ ಇದೆ. ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ, ಸಂತೋಷ ಉಂಟಾಗುತ್ತೆ.
1: ಕಲಾವಿದೆ ವೀಣಾ ಚೊಕ್ಕಮ್ಮ ಅವರ ಮಾತನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಸ್ವಚ್ಛ

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಆಕಾಶವಾಣಿ ಎಫ್ಎಂ ರೈನ್ಬೋ. ಈಗೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತೀಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ ಹೀಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://aveedan.prasarabharati.org/ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿ ಸಲ್ಲಿಸಬಹುದು.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ಭೂತಾನಸ್ಯ ವಿಕಾಸಾತ್ಮಕ ಪ್ರಾಥಮಿಕತಾನಾಂ ಕೃತೆ ಭಾರತಸ್ಯ ಪೂರ್ಣ ಸಮರ್ಥನಂ ಪುಷ್ಟಿತಂ. ದ್ವಿಪಕ್ಷೀಯ ಸಹಯೋಗಸ್ಯ ಉಭಯ ಹಿತ ಸಂಬದ್ಧಾನಾಂ ವಿಷಯಾಣಾಂ ಚ ವಿಹಿತಾ ಸಮೀಕ್ಷಾ. ಬೆಂಗಳೂರು ನಗರೆ ಅದ್ಯ ರಕ್ಷಾಮಂತ್ರಿಣಃ ರಾಜನಾಥ ಸಿಂಹಸ್ಯ ಸಾನ್ನಿಧ್ಯೆ ಎಚ್ಎಎಲ್ ಸಂಸ್ಥಾನೇನ ಭಾರತೀಯ ವಾಯುಸೇನಾಯೈ ತೇಜಸ್ ಎಲ್ಸಿಎ ಅಥ HTT-40 ಪ್ರಶಿಕ್ಷಕ ವಿಮಾನಾನಿ ಸಮರ್ಪಯಿಷ್ಯಂತೆ. ಮಹಾರಾಷ್ಟ್ರಸ್ಯ ಮುಕುಟಬನ್ ಗಡಚಾಂದೂರಯೋಃ ಮಧ್ಯೆ ನೂತನ ರೈಲ್ ಮಾರ್ಗ ನಿರ್ಮಾಣಾಯ ರೈಲ್ಮಂತ್ರಾಲಯೇನ 390,400 ರೂಪ್ಯಕಾಣಾಂ ಪರಿಯೋಜನಾ ಸ್ವೀಕೃತಾ. ಜಮ್ಮುಕಾಶ್ಮೀರಸ್ಯ ಉಧಂಪುರ್ ಮಂಡಲೆ ಆಪರೇಷನ್ ಸೋಹನ್ ಇತ್ಯಸ್ಯಾಂತರ್ಗತಂ ಸುರಕ್ಷಾಬಲೈಃ ದ್ವೌ ಜೈಷ ಆತಂಕವಾದಿನೌ ವ್ಯಾಪಾದಿತೌ ವಿಪುಲ ಮಾತ್ರಾಯಾಂ ಶಸ್ತ್ರಾಸ್ತ್ರಾಣಿ ಚ ಸ್ವಾಯತ್ತೀಕೃತಾನಿ. ವೈಶ್ವಿಕ ಋಣ ಮೂಲ್ಯಾಂಕನ ಸಂಸ್ಥೆಯ ಮೂಡೀಸ್ ಇತ್ಯನೆಯ ವರ್ತಮಾನ ವಿತ್ತ ವರ್ಷಾಯ ಭಾರತಸ್ಯ ವಾಸ್ತವಿಕ ಜಿಡಿಪಿ ವೃದ್ಧಿ ಪೂರ್ವಾನುಮಾನಂ ಸಂವರ್ಧ್ಯ 7% ನಿರ್ಧಾರಿತಂ. ಅಪಿ ಚ ಜಾಪಾನ್ ದೇಶೆ ಪ್ರವೃತ್ತೆ ಏಷಿಯಾಯಿ ಕ್ರೀಡಾ ಮಹೋತ್ಸವೆ ಭಾರತಸ್ಯ ನವಾ ಗತಯ ಟೇಕ್ ಬಾಲ್ ಕ್ರೀಡಿಕೆಯ ಕ್ವಿನ್ಜಿ ಜೋವಾಕಿಂ ಡಿಸೂಜಾ ಇತ್ಯನೆಯ ಉಪಾಂತ್ಯ ಚಕ್ರೆ ಪ್ರವೇಶಃ ಸಂಪ್ರಾಪ್ತಃ. ಅಥ ವಾರ್ತಾಃ ವಿಶದೀಕೃತ್ಯ. ವಿದೇಶ ಮಂತ್ರಿ

ನೀವೇ. ನಿಮ್ಮ ನೋವು, ನಿಮ್ಮ ದಣಿವು, ನಿಮ್ಮ ಕನಸುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮಗೌರವಕ್ಕೆ ಬೆಲೆ ಕೊಡೋದು ಬೇರೆ ಯಾರೋ ಬಂದು ಶುರು ಮಾಡೋದಲ್ಲ, ಅದು ನಿಮ್ಮಿಂದಲೇ ಶುರುವಾಗಬೇಕು. ನಮ್ಮನ್ನು ನಾವು ಪ್ರೀತಿಸೋದು ಅಂದರೆ ಸ್ವಾರ್ಥ ಅಲ್ಲ, ಅದು ನಮ್ಮ ಮನಸ್ಸಿಗೆ ನಾವು ಕೊಡುವಂತಹ ಒಂದು ಸಣ್ಣ ವಿಶ್ರಾಂತಿ, ಒಂದು ಪ್ರೀತಿಯ ಆಲಿಂಗನ. ನಿಮ್ಮ ಮನಸ್ಸಿಗೆ ಅಂಥದ್ದೇ ಒಂದು ಆಪ್ತ ಸಾಂತ್ವನ ನೀಡೋದಕ್ಕೆ, ನಿಮ್ಮನ್ನು ನೀವು ಇನ್ನಷ್ಟು ಪ್ರೀತಿಸುವಂತೆ ಮಾಡೋದಕ್ಕೆ ಈ ಒಂದು ಅದ್ಭುತವಾದಂತಹ ಗೀತೆ ಮೂಡಿ ಬರ್ತಾ ಇದೆ.

chicka chicka chicka chicka chicka chay chicka chicka chay chicka chicka chay. ನೂರು ಜನರು ಬಂದರು, ನೂರು ಜನರು

ಸ್ನೇಹಿತರೆ, ಎದೆಗಿಳಿಯುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನು ಕೇಳ್ತಾ ಇದ್ರಿ. ಹಾಡು ಕೇಳ್ತಾ ಕೇಳ್ತಾ ಮನಸ್ಸು ಕೊಂಚ ನಿರಾಳ ಆಯಿತು ಅಲ್ವಾ? ಕನ್ನಡಿಯ ಮುಂದೆ ನಿಂತಾಗ ನಮ್ಮ ಮುಖದ ಮೇಲಿನ ಸುಕ್ಕು, ಕಣ್ಣ ಕೆಳಗಿನ ಕಪ್ಪು ಕಲೆಗಳನ್ನು ಹುಡುಕೋದನ್ನು ಬಿಟ್ಟು ಒಮ್ಮೆ ನಮ್ಮ ಕಣ್ಣಲ್ಲೇ ಕಣ್ಣಿಟ್ಟು ನೋಡೋಣ. ನೀನು ತುಂಬ ಚೆನ್ನಾಗಿ ಬದುಕ್ತಾ ಇದೀಯಾ? ಇಲ್ಲಿಯವರೆಗೂ ಎಷ್ಟೋ ಸವಾಲುಗಳನ್ನು ದಾಟಿ ಬಂದಿದೆಯಾ? ಐ ಆಮ್ ಪ್ರೌಡ್ ಆಫ್ ಯು ಅಂತ ನಮಗೆ ನಾವೇ ಹೇಳ್ಕೊಳ್ಳೋಣ. ಇವತ್ತಿನ ಸಂಜೆ ನಿಮಗಾಗಿ ನೀವು ಒಂದು 5 ನಿಮಿಷವನ್ನು ಮೀಸಲಿಟ್ಕೊಳ್ಳಿ. ಇಷ್ಟವಾದಂತಹ ಹಾಡನ್ನು ಕೇಳಿ, ಇಷ್ಟವಾದಂತಹ ಪುಸ್ತಕವನ್ನು ಓದಿ, ಅಥವಾ ಸುಮ್ಮನೆ ಕಣ್ಮುಚ್ಚಿ ವಿಶ್ರಾಂತಿ ಪಡೀರಿ. ಬಿಕಾಸ್ ಯು ಡಿಸರ್ವ್ ಇಟ್. ಇದೇ ಮಧುರವಾದಂತಹ ಭಾವದೊಂದಿಗೆ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಿಮ್ಮನ್ನು ನೀವು ಪ್ರೀತಿಸಿ ನಗ್ತಾ ಇರಿ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ 101.3. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ ಎರಡನೇ ಅಧಿಕೃತ ಭಾಷಾ ಮಾನ್ಯತೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಂಪುಟ ಸಭೆಯಲ್ಲಿ ಅನುಮೋದನೆ. ಭಾರತೀಯ ವಾಯುಪಡೆಗೆ HAL ನಿರ್ಮಿತ ಲಘು ಯುದ್ಧ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ, ವಿಕಸಿತ ಭಾರತದ ಭವಿಷ್ಯಕ್ಕೆ ನಿರ್ಣಾಯಕ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಹುಬ್ಬಳ್ಳಿಯಲ್ಲಿ ನಾಳೆ ಖಾಸಗಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವಾರ್ತೆಗಳ ವಿವರ. ರಾಜ್ಯದ ಎರಡನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಮೂಲಕ ತುಳು ಭಾಷಿಕರ ಹಲವು ದಶಕಗಳ ಹೋರಾಟಕ್ಕೆ ಜಯ ದೊರೆತಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯಿಕ ಸಮೃದ್ಧತೆಯನ್ನು ಹೊಂದಿರುವಂತಹ ಅಪೂರ್ವ ಭಾಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಭಾಷೆಯ ವಿಚಾರದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಘೋಷಣೆ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಬಯಕೆ ಕೂಡ ಇತ್ತು. ತುಳು ಒಂದು ಭಾಷೆಯನ್ನಾಗಿ ಇವತ್ತು ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಈ ಘೋಷಣೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ ಎರಡನೆಯ ಹೆಚ್ಚುವರಿ ಭಾಷೆಯಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ.
0: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549

0: 1.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026ಕ್ಕೆ ಸಂಪುಟ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರಗಳು ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ಧಿ ಉದ್ದೇಶದಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಕಾರವಾರ ವಿಮಾನ ನಿಲ್ದಾಣವನ್ನು 250.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60ರಿಂದ 200ಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಮತ್ತು ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಗಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2031ರ ವೇಳೆಗೆ ಬ್ಲೂ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಸಮುದ್ರ ಸಂಪನ್ಮೂಲಗಳನ್ನು ಸೌಂದರ್ಯವರ್ಧಕಗಳು, ಔಷಧೀಯ ಉತ್ಪನ್ನ, ಜೈವಿಕ ಗೊಬ್ಬರ ಹಾಗೂ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಕರಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮೌಲ್ಯವರ್ಧನೆ ಸಾಧಿಸುವುದು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಂಗಳೂರು ನೂತನ ಕೇಂದ್ರ ಕಾರಾಗೃಹದ ಮುಖ್ಯ ಗೋಡೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಲ್ ನಿರ್ಮಿತ ಲಘು ಯುದ್ದ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಿದರು. 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ನೀಡಿದರು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆತ್ಮನಿರ್ಭರ ಭಾರತದ ಮಂತ್ರದ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ದ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಈ ಲಘು ಯುದ್ದ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿದ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಸಸ್ಯತಳಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯು ವಿಕಸಿತ ಭಾರತದ ನಿರ್ಮಾಣಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಧೀನದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಭಾರತದ ಪರ್ಯಾಯ ದ್ವೀಪದ ಸಸ್ಯತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಜೀವ ವೈವಿಧ್ಯ ತಾಣದಿಂದ ಸುಸ್ಥಿರ ಜೈವಿಕ ಸಂಪನ್ಮೂಲ ಕೇಂದ್ರದವರೆಗೆ ಎಂಬ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಅವರು ಮಾತನಾಡಿದರು. ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸ್ಥಳೀಯ ಬೆಳೆ ಪ್ರಭೇದಗಳೇ ನಾಳೆಯ ಹವಾಮಾನ ಸಹಿಷ್ಣು, ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶಯುಕ್ತ ಬೆಳೆಗಳಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಸಂರಕ್ಷಿಸುವ ಬೀಜಗಳೇ ಭವಿಷ್ಯದ ಆಹಾರ ಭದ್ರತೆಗೆ ಭದ್ರ ಅಡಿಪಾಯವಾಗಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವಂತಹ KLE ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಮತ್ತು ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20th ರೋಜ್ಗಾರ್ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕ

ಜಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ರೋಜ್ಗಾರ್ ಮೇಳವು ದೇಶದಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕಾವೇರಿ ಹಾಲ್ನಲ್ಲಿ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಈಗ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕ ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ದೇಶದ ಒಟ್ಟು ಸೆಮಿಕಂಡಕ್ಟರ್ ಕಂಪನಿಗಳಲ್ಲಿ 18%ಕ್ಕಿಂತ ಹೆಚ್ಚು ಬೆಂಗಳೂರಿನಲ್ಲೇ ನೆಲೆಯೂರಿವೆ. ಬೆಂಗಳೂರಿನಲ್ಲಿ ಸುಮಾರು 626 ಸೆಮಿಕಂಡಕ್ಟರ್ ಸಂಬಂಧಿತ ಕಂಪನಿಗಳು ಇವೆ. ಭಾರತದ ಸೆಮಿಕಂಡಕ್ಟರ್ ಇಕ್ವಿಟಿ ನಿಧಿಯಲ್ಲಿ ಬೆಂಗಳೂರು ಸುಮಾರು 40.1% ಪಾಲನ್ನು ಹೊಂದಿದೆ. ಚಿಪ್ ವಿನ್ಯಾಸ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಪರೀಕ್ಷಾ ಕೇಂದ್ರಗಳಿಗೆ ದೇಶದಲ್ಲಿ ಬೆಂಗಳೂರು ಖ್ಯಾತಿಯನ್ನ ಗಳಿಸಿದೆ. ಬೀದಿಬದಿ ವ್ಯಾಪಾರಿಗಳಿಂದ ಪಾದಚಾರಿ ಮಾರ್ಗಗಳು ಮರು ಒತ್ತುವರಿಯಾಗದಂತೆ ನಿರಂತರವಾಗಿ ನಿಗಾ ವಹಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ವ್ಯಾಪಾರಿಗಳು ಒತ್ತುವರಿ ಮಾಡಿದರೆ ಅಥವಾ ಮುಂದಾದರೆ ಅವರ ವಸ್ತುಗಳನ್ನು ವಶಕ್ಕೆ ಪಡೆದು ದಂಡ ವಿಧಿಸಬೇಕು ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆಯಲ್ಲಿ ಮಾತನಾಡಿದ ಅವರು, ಶಿಸ್ತಿನ ಕಾರ್ಯಾಚರಣೆಯ ಪರಿಣಾಮ ಈಗಾಗಲೇ 5 ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ 1,373 ಕಿಲೋಮೀಟರ್ ರಸ್ತೆಯಲ್ಲಿ ಒತ್ತುವರಿ ತೆರವುಗೊಳಿಸಿ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಮರು ಒತ್ತುವರಿ ಪ್ರಕರಣಗಳನ್ನು ತಕ್ಷಣ ಗುರುತಿಸಿ ಫೋಟೋ ಹಾಗೂ ಜಿಯೋಟ್ಯಾಗ್ ಮಾಹಿತಿಯೊಂದಿಗೆ ವರದಿ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು. ಮಾರ್ಷಲ್ ಮತ್ತು ಬೀಟ್ ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ನಿಯಮಿತವಾಗಿ ಪರಿಶೀಲನೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಲಕ್ಕವಳ್ಳಿ ವಲಯದಲ್ಲಿ ಕಡವೆ ಬೇಟೆಯಾಡಿದಂತಹ 3 ಆರೋಪಿಗಳನ್ನು ಅರಣ್ಯ ಇಲಾಖೆಯವರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ 2026-27 ಸಾಲಿನ ಸರ್ವ ಸದಸ್ಯರ ಸಭೆ ಮತ್ತು ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಂಬಂಧಪಟ್ಟಂತಹ ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ 2ನೇ ಅಧಿಕೃತ ಭಾಷಾ ಮಾನ್ಯತೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಂಪುಟ ಸಭೆಯಲ್ಲಿ ಅನುಮೋದನೆ. ಭಾರತೀಯ ವಾಯುಪಡೆಗೆ ಎಚ್ಎಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ, ವಿಕಸಿತ ಭಾರತದ ಭವಿಷ್ಯಕ್ಕೆ ನಿರ್ಣಾಯಕ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಹುಬ್ಬಳ್ಳಿಯಲ್ಲಿ ನಾಳೆ ಖಾಸಗಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್. ಸುಮ್ಮನೆ ಇರುವುದು ಒಂದು ಕಲೆ. ಸಂಜೆಯಾಗಿದೆ, ಕೆಲಸ ಮುಗಿಸಿ ಮನೆ ಕಡೆ ಹೊರಟಿದ್ದೀರಾ? ಒಂದು ಸಣ್ಣ ಪ್ರಶ್ನೆ ಕೇಳ, ನಾವು ಕೊನೆಯ ಬಾರಿ ಏನು ಮಾಡದೆ ಸುಮ್ಮನೆ ಕುಳಿತಿದ್ದು ಯಾವಾಗ? ಮೊಬೈಲ್ ನೋಡದೆ, ಯಾರ ಜೊತೆ ಮಾತಾಡದೆ, ಯಾವುದನ್ನೂ ಕೇಳದೆ ಸುಮ್ಮನೆ ನಮ್ಮ ಜೊತೆ ನಾವೇ ಇದ್ದಿದ್ದು ಯಾವಾಗ? ಹೌದು, ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ಇದೇ ಒಂದು ಸಣ್ಣ ಮಾತು, ಸುಮ್ಮನೆ ಇರುವುದು ಕೂಡ ಒಂದು ಕಲೆ, ದ ಆರ್ಟ್ ಆಫ್ ಡೂಯಿಂಗ್ ನಥಿಂಗ್.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:59 ಮತ್ತು ನೀವು ಕೇಳ್ತಾ ಇದ್ದೀರಾ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಮತ್ತೆ ಇವತ್ತು ನಾವು ಸನ್ಸೆಟ್ ಸುರಭಿಯಲ್ಲಿ ಮಾತಾಡ್ತಾ ಇರೋ ವಿಷಯ ದ ಆರ್ಟ್ ಆಫ್ ಡೂಯಿಂಗ್ ನಥಿಂಗ್, ಸುಮ್ಮನೆ ಕೂತ್ಕೊಳ್ಳೋದು ಅಂತ. ಸೊ ಗಮನಿಸಿದ್ದೀರಾ ಸ್ನೇಹಿತರೆ, ನಾವು ಸುಮ್ಮನೆ ಕುಳಿತಾಗಲೇ ಮನಸ್ಸಿನಲ್ಲಿ ಎಷ್ಟೋ ವಿಚಾರ ಬರುತ್ತೆ. ಅಯ್ಯೋ ಇದನ್ನು ಮಾಡಬೇಕಿತ್ತು, ಅವನಿಗೆ ಫೋನ್ ಮಾಡಬೇಕಿತ್ತು, ನಾಳೆ ಏನು ಮಾಡೋದು. ಮನಸ್ಸು ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳಿ ಬಿಡಿ ನಮ್ಮ ಜೊತೆ, ಅದಕ್ಕೂ ಸ್ವಲ್ಪ ಹೊತ್ತು ಸಮಯ ಕೊಡಬೇಕಲ್ವಾ. ಯಾಕೆಂದರೆ ನಮ್ಮ ದಿನ ಶುರು ಆಗೋದೇ ಮೊಬೈಲ್ನಿಂದ. ಎದ್ದ ತಕ್ಷಣ ನೋಡೋದೇ ಮೆಸೇಜು, ಸುದ್ದಿ, ವಿಡಿಯೋ, ಕೆಲಸಕ್ಕೆ ಹೋದರೆ ಕೆಲಸ, ಮನೆಗೆ ಬಂದ ತಕ್ಷಣ ಮತ್ತೆ ಮೊಬೈಲ್. ನಮ್ಮ ದಿನದಲ್ಲಿ ಸುಮ್ಮನೆ ಅನ್ನೋ ಪದಕ್ಕೆ ಜಾಗವೇ ಇಲ್ವಾ?

ಮನೆಗೆ ಹೋಗೋ ದಾರಿಯಲ್ಲಿ ಇವತ್ತೊಂದು ಕೆಲಸ ಮಾಡಿ. ಮೊಬೈಲ್ನ ಸ್ವಲ್ಪ ಪಕ್ಕಕ್ಕಿಡಿ, ಕಿಟಕಿ ಹೊರಗೆ ನೋಡಿ, ಸಂಜೆಯ ಆಕಾಶ ನೋಡಿ, ಮರಗಳನ್ನು ನೋಡಿ, ಏನು ಮಾಡಬೇಡಿ. ಮಾಡೋಕ್ಕೆ ಏನು ಇಲ್ಲ ಅನ್ನೋದು ಕೂಡ ಒಂದು ರೀತಿಯ ನೆಮ್ಮದಿ ಅಲ್ವಾ?

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಾವು ಇವತ್ತು ಮಾತಾಡ್ತಾ ಇರೋ ವಿಷಯ, ಸುಮ್ಮನೆ ಇರುವುದು ಕೂಡ ಒಂದು ಕಲೆ ಅಂತ, ದ ಆರ್ಟ್ ಆಫ್ ಡೂಯಿಂಗ್ ನಥಿಂಗ್ ಅಂತಾರಲ್ಲ ಹಂಗೆ. ನಾವು ನಮ್ಮ ಅಜ್ಜ ಅಜ್ಜಿಯರನ್ನ ಸ್ವಲ್ಪ ನೆನಪಿಸ್ಕೊಂಡ್ರೆ ಸಂಜೆ ಹೊತ್ತು ಮನೆ ಮುಂದೆ ಸುಮ್ಮನೆ ಕೂತ್ಕೋತಿದ್ರು. ಏನು ಮಾಡಿದೆ, ಕೈಯಲ್ಲಿ ಮೊಬೈಲ್ ಅಂತೂ ಇರಲಿಲ್ಲ. ಪ್ರತಿ ಕ್ಷಣದ ಚಿತ್ರವನ್ನು ತೆಗೆದು ಉಳಿಸ್ಕೋಬೇಕು, ಡೇಟಾಲ್ಲಿ ಇಟ್ಕೋಬೇಕು ಅನ್ನೋದಂತೂ ಖಂಡಿತ ಇರಲಿಲ್ಲ. ಆ ಕ್ಷಣದಲ್ಲಿ ಬದುಕುತ್ತಿದ್ರು ಅಷ್ಟೇ. ಇವಾಗ ನಮಗೆ ನೀವು ಕೂಡ ಹೇಳ್ಬೋದು, ನೀವು ಸುಮ್ಮನೆ ಇರುವ ಜಾಗ ಯಾವುದು ಅಂತ. ಬಾಲ್ಕನಿನ, ಮನೆ ಮೇಲ್ಛಾವಣಿನ, ಅಥವಾ ಕಿಟಕಿ ಪಕ್ಕ ಕಾಫಿ ಇಟ್ಕೊಂಡು ನಿಂತ್ಕೋತೀರಾ, ಅಥವಾ ಬೆಳಿಗ್ಗೆ ದೇವರ ಮುಂದೆ ಸುಮ್ಮನೆ ಸ್ವಲ್ಪ ಹೊತ್ತು ಸಮಯ ಕಳಿತೀರಾ, ನಿಮ್ಮ ಹತ್ತು ನಿಮಿಷದ ನೆಮ್ಮದಿ ಯಾವುದು? ನಮಗೆ ವಾಟ್ಸಪ್ ಸಂಖ್ಯೆ 9480901013ಗೆ ಕಳಿಸ್ಬೋದು. ಮತ್ತೊಮ್ಮೆ ನೀವೇನಾದ್ರು ಈ FM ರೈನ್ಬೋ ಟ್ಯೂನ್ ಮಾಡಿದರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ನಾವು ಯಾವಾಗಲೂ ಏನಾದರೂ ಮಾಡ್ತಾನೆ ಇರಬೇಕು ಅಂತ ಅನ್ಕೋತೀವಿ. ಆದರೆ ವಿಶ್ರಾಂತಿ ಅಂದರೆ ಸೋಮಾರಿತನವಲ್ಲ, ಸುಮ್ಮನೆ ಇರೋದು ಅಂದರೆ ಸಮಯ ವ್ಯರ್ಥ ಮಾಡೋದಂತೂ ಖಂಡಿತ ಅಲ್ಲ. ಕೆಲವೊಮ್ಮೆ ನಮ್ಮ ಮನಸ್ಸಿಗೂ ಏನು ಮಾಡಬೇಡ, ಸ್ವಲ್ಪ ಕುಳ್ತ್ಕೋ ಅಂತ ಖಂಡಿತವಾಗ್ಲೂ ಹೇಳಬೇಕಾಗತ್ತೆ. ಯಾಕೆ ಅಂದರೆ ನಮಗೆ ಸಮಯನೇ ಇಲ್ಲ. ಈ ಮಾತನ್ನು ನಾವು ಎಷ್ಟು ಸಲ ಹೇಳ್ತೀವಿ, ಆದರೆ ದಿನದಲ್ಲಿ 10 ನಿಮಿಷ ಮೊಬೈಲ್ ನೋಡೋಕ್ಕೆ ತುಂಬ ಸಮಯ ಇಡ್ತೀವಿ. 10 ನಿಮಿಷ ನಮಗೋಸ್ಕರ ನಾವು ಇಟ್ಕೊಳ್ಳೋಕೆ ಸಾಧ್ಯ ಇಲ್ವಾ? ನಮ್ಮ ಜೊತೆ ನಾವೇ 10 ನಿಮಿಷ ಮಾತಾಡೋಕ್ಕೆ ಸಮಯ ಇಲ್ವಾ? ಲಿಫ್ಟ್ ಬರುವವರಿಗೆ, ಬಸ್ ಬರುವವರಿಗೆ, ಯಾರೋ ಬರುವವರಿಗೆ ತಕ್ಷಣ ಮೊಬೈಲ್ ತೆಗೆದುಬಿಡ್ತೀವಿ. ಮುಂದಿನ ಸಲ ಹಾಗೆ ಮಾಡದೆ ಸುಮ್ಮನೆ ನಿಂತು ನೋಡಿ, ಬಿಕಾಸ್ ಕೆಲವೊಮ್ಮೆ ಕಾಯುವ ಸಮಯವು ನಮ್ಮದೇ ಸಮಯವಾಗಿರುತ್ತೆ. ಏನಂತೀರಾ? ನಿಮ್ಮ ಸುಮ್ಮನೆ ಕುಳಿತ್ಕೋ ಸಮಯ ಏನು ಅಂತ ಕೇಳಿದೆ. ಸಾವಿತ್ರಿ ಶಂಕರ್ ಗಜೇಂದ್ರ ಗಡ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನಮ್ಮ ಮನೆ ಹತ್ರ ಒಂದು ಉದ್ಯಾನವನ ಇದೆ, ಅಲ್ಲಿ ನಾನು ಹೋಗಿ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ, ಅದು ನನಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ.

ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ನೋಡಿದೀರಾ, ಸಮಯ ಲೆಕ್ಕನೇ ಇಡಲ್ಲ ಅವರಿಗೆ. ಆ ಕ್ಷಣವೇ ಸಾಕು. ನಾವು ದೊಡ್ಡವರಾದ್ಮೇಲೆ ಪ್ರತಿ ನಿಮಿಷನೂ ಏನಾದರೂ ಒಂದು ಕೆಲಸ ಹುಡುಕೊಂಡು ಮಾಡ್ತಾನೇ ಇರ್ತೀವಿ. ಆದರೆ ಸ್ವಲ್ಪ ಹೊತ್ತು ನಾವು ಯಾಕೆ ಮಕ್ಕಳಾಗಬಾರ್ದು, ಸುಮ್ಮನೆ ಇರೋದನ್ನ ಕಲಿಬಾರ್ದು? ಸಂಜೆ ಹೊತ್ತು ಒಂದು ಮರದ ಕೆಳಗೆ ಸುಮ್ಮನೆ ಕೂತು ನೋಡಿ, ಗಾಳಿ ಬೀಸೋದು, ಹಕ್ಕಿಗಳ ಶಬ್ದ, ಆಕಾಶದ ಬಣ್ಣ ಬದಲಾಗೋದು, ಇವೆಲ್ಲ ನೋಡೋಕ್ಕೆ ಯಾವುದೇ ಖರ್ಚಿಲ್ಲ. ಆದರೆ ಮನಸ್ಸಿಗೆ ಸಿಗೋ ನೆಮ್ಮದಿ ಮಾತ್ರ ಅಮೂಲ್ಯ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಇನ್ನೇನ ತಲುಪಿದ್ದೀವಿ. ಪ್ರತಿದಿನವೂ ಏನಾದರೂ ಸಾಧಿಸಬೇಕು ಅಂತ ಒತ್ತಡ ಯಾಕೆ ಬೇಕು? ಆದರೆ ಕೆಲವೊಮ್ಮೆ ಯಾವುದನ್ನು ಸಾಧಿಸಬೇಕಾಗಿಲ್ಲ, ಯಾವುದನ್ನು ಸಾಬೀತುಪಡಿಸಬೇಕಾಗಿಲ್ಲ. ಸುಮ್ಮನೆ ಇರೋಣ, ಉಸಿರಾಡೋಣ, ಆ ಕ್ಷಣವನ್ನು ಅನುಭವಿಸೋಣ ಅಲ್ವಾ? ಏನಂತೀರಾ? ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದೆ. ಮಂಜುರಾಣಿಯವರು ಮೈಸೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಸುಮ್ಮನೆ ಕೂತಿರೋದು ಅಂದರೆ ನನಗೆ ಬಹಳ ಇಷ್ಟ, ಆದರೆ ಆ ಸಮಯದಲ್ಲಿ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಕೂತ್ಕೊಳ್ಳೋದು ಅಂದರೆ ನನಗೆ ಇನ್ನೂ ಹೆಚ್ಚಿನ ಸಂತೋಷ ಸಿಗುತ್ತೆ. ಯಾವ ಅಡಚಣೆ, ಜಾಸ್ತಿ ಅಬ್ಬರವಿಲ್ಲ, ಜಾಸ್ತಿ ಅಡ್ವರ್ಟೈಸ್ಮೆಂಟ್ಗಳಿಲ್ಲದೆ ಒಂದು ತಂಗಾಳಿ ಥರ ಆಕಾಶ ನೋಡ್ತಾ ಕೂತ್ಕೊಳ್ಳೋದು ನನಗೆ ಬಹಳ ಸಂತೋಷ ಅಂತ

ದೇಶ ಕಳಿಸಿದ್ದಾರೆ. ನಿಜ, ಸಂಜೆಯ ಸೂರ್ಯನನ್ನ ನೋಡಿ ಅವನು ಕೂಡ ಪ್ರತಿದಿನ ಆತುರದಿಂದ ಮುಳುಗಲ್ಲಲ್ಲ, ನಿಧಾನವಾಗಿ ನಿಧಾನವಾಗಿ ದಿನ ಮುಳುಗುತ್ತೆ. ನಾವು ಹಾಗೆ ಇವತ್ತು ಮನೆ ತಲುಪಿದ ಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ಏನು ಮಾಡದೆ ಕುಳಿತುಕೊಳ್ಳೋಣ. ಬಹುಶಃ ಆ 10 ನಿಮಿಷ ನಮಗೆ ಬೇಕಾಗಿದ್ದ ನೆಮ್ಮದಿ ಸಿಕ್ಕಿದ್ರೂ ಸಿಕ್ಕಬಹುದು. ಇದು ಸನ್ಸೆಟ್ ಸುರಭಿ, ಸ್ವಲ್ಪ ನಿಧಾನವಾಗಿ ಬದುಕೋಣ, ಸ್ವಲ್ಪ ಸುಮ್ಮನೆ ಇರೋಣ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಶಾಂತಲಾ ಜೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 21ನೇ ಆವೃತ್ತಿಯ ಉದ್ಯೋಗ ಮೇಳ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ, ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ ಭದ್ರತೆ ಸ್ಥಿರತೆಗೆ ಸಹಕಾರ ಮುಂದುವರಿಕೆ, ಭಾರತ ಯುಎಇ ಪುನರುಚ್ಚಾರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ನೂತನವಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶದಾದ್ಯಂತ 45 ಸ್ಥಳಗಳಲ್ಲಿ ಜರುಗಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯ ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಮತ್ತು ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿಗೆ ಈ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಹೆಚ್ಎಲ್ ಸಂಸ್ಥೆ ತಯಾರಿಸಿದಂತಹ ವಿವಿಧ ತರಬೇತಿ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆಗೆ 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT 40 ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಾಯಿತು. 2023-2034 ವೇಳೆಗೆ ಹೆಚ್ಎಲ್ ವಾಯುಪಡೆಗೆ 29 MK-1A 2 ಆಸನದ ವಿಮಾನಗಳನ್ನು ತಲುಪಿಸುವಂತಹ ಗುರಿಯನ್ನು ಹೊಂದಲಾಗಿದೆ. ಇದರ ಜೊತೆಗೆ ಧ್ರುವ್ NG ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಯಿತು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ NG AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 FTT-40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ಭಾರತೀಯ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು

0: ಬಲಪಡಿಸಲಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಶ್ಲಾಘಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ಧ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯ ಇದೆಯೇ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ಆಸ್ತಿಯ ರಕ್ಷಣೆಯಿಂದ ಹಿಡಿದು ಜಾಗತಿಕ ಕಂಪನಿಗಳು ಭಾರತದಲ್ಲಿಯೇ ಸಂಪೂರ್ಣ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲು ಅನುವು ಮಾಡಿಕೊಡುವವರೆಗೆ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ವಿಶ್ವಾಸ ಎಂಬುದು ಅತ್ಯಂತ ನಿರ್ಣಾಯಕವಾಗಿದೆ ಎಂದು ಪ್ರತಿಪಾದಿಸಿದರು. ಮುಂದಿನ 10 ವರ್ಷಗಳಲ್ಲಿ 85,000 ಸೆಮಿಕಂಡಕ್ಟರ್ ವಿನ್ಯಾಸ ಎಂಜಿನಿಯರ್ಗಳಿಗೆ ತರಬೇತಿ ನೀಡುವ ಗುರಿಯನ್ನು ಭಾರತ ಹೊಂದಿದೆ ಎಂದು ತಿಳಿಸಿದ ಅವರು, ಈಗಾಗಲೇ 4 ವರ್ಷಗಳಲ್ಲಿ 70,000 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ದೇಶಾದ್ಯಂತ ವಿದ್ಯಾರ್ಥಿಗಳು ಈಗ ಚಿಪ್ಗಳನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ. ಸುಮಾರು 400 ಎಂಜಿನಿಯರಿಂಗ್ ವಿದ್ಯಾರ್ಥಿ ಕಾಲೇಜುಗಳಿಗೆ ಉದ್ಯಮ ಮಟ್ಟದ ಎಲೆಕ್ಟ್ರಾನಿಕ್ ಡಿವೈಸ್ ಆಟೋಮೇಷನ್ ಪರಿಕರಗಳು ಲಭ್ಯವಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸೆಮಿಕಂಡಕ್ಟರ್ ವಲಯಕ್ಕಾಗಿ ಭಾರತಕ್ಕೆ ಸ್ಪಷ್ಟವಾದ 20 ವರ್ಷಗಳ ಕಾರ್ಯ ಯೋಜನೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಸಚಿವ ಅಶ್ವಿನಿ ವೈಷ್ಣವ್, ಸುಸ್ಥಿರ ಮತ್ತು ದೀರ್ಘಕಾಲೀನ ಬೆಳವಣಿಗೆಗಾಗಿ ಬಲವಾದ ಅಡಿಪಾಯ ನಿರ್ಮಿಸುವುದು ಭಾರತದ ವಿಧಾನವಾಗಿದೆ ಎಂದು ಹೇಳಿದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 6 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸುತ್ತದೆ. ಇವುಗಳಲ್ಲಿ ಚಿಪ್ ವಿನ್ಯಾಸ, ಕಚ್ಚಾ ವಸ್ತುಗಳು, ಉತ್ಪಾದನೆ, ಜೋಡಣೆ, ಪರೀಕ್ಷೆ, ಗುರುತಿಸುವಿಕೆ ಮತ್ತು ಪ್ಯಾಕೇಜಿಂಗ್, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಸಂಗ್ರಹಣೆ ಸೇರಿವೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರಂತರ ಸಹಕಾರ ಮತ್ತು ಸಮನ್ವಯ ಮುಂದುವರಿಸಲು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ದೂರವಾಣಿ ಕರೆ ಮಾಡಿ ಮಾತನಾಡಿದರು. ಉಭಯ ನಾಯಕರು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಅಭಿಪ್ರಾಯವನ್ನು ವಿನಿಮಯ ಮಾಡಿಕೊಂಡರು. ಇಂಧನ, ರಕ್ಷಣಾ, ತಂತ್ರಜ್ಞಾನ, ಹೂಡಿಕೆ ಮತ್ತು ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ನೂತನ ಕ್ರಮಗಳ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. ಯುಎಇ ಅಧ್ಯಕ್ಷರು ಭಾರತದ ಯಶಸ್ವಿ ಬ್ರಿಕ್ಸ್ ಅಧ್ಯಕ್ಷತೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಯುವರಾಜ ಶೇಖ್ ಖಾಲೇದ್ ಭಾಗವಹಿಸಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ನಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲು ಯುಎಇ ನೀಡಿದ ಸಹಕಾರ ಮತ್ತು ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನು ಒಳಗೊಂಡಂತಹ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇದೀಗ ಮೂಡಿಬರಲಿದೆ. 2021 December 21 ಸೆಮಿಕಾನ್ ಇಂಡಿಯಾ ಯೋಜನೆಗೆ ಚಾಲನೆಯನ್ನು ನೀಡಲಾಯಿತು. 76,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆ ಜಾರಿಗೆ ಬಂದಿತು. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆ ತಗ್ಗಿಸಲು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಯಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಮತ್ತು ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಣೆ ಮಾಡಲಾಗಿದೆ. ಮಧ್ಯಪ್ರದೇಶದ ಕುನೋ ರಾಷ್ಟ್ರ

ಉದ್ಯಾನವನದಲ್ಲಿ ಭಾರತದಲ್ಲಿಯೇ ಜನಿಸಿದ ಹೆಣ್ಣು ಚೀತಾ 4 ಮರಿಗಳಿಗೆ ಜನ್ಮವನ್ನು ನೀಡಿದೆ. ಪ್ರಾಜೆಕ್ಟ್ ಚೀತಾ ಅಡಿ ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಯೋಜನೆಯು 4 ವರ್ಷಗಳನ್ನು ಪೂರೈಸಿದ ಮರುದಿನವೇ ಈ ಸಂತಸದ ಸುದ್ದಿ ವರದಿಯಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಹರ್ಷ ವ್ಯಕ್ತಪಡಿಸಿರುವಂತಹ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್, ಈ 4 ಮರಿಗಳ ಜನನವು ಭರವಸೆ, ಸ್ಥಿತಿಸ್ಥಾಪಕತ್ವ ಮತ್ತು ದೇಶದಲ್ಲಿ ಚೀತಾ ಸಂರಕ್ಷಣೆಗೆ ಹೆಚ್ಚುತ್ತಿರುವ ಯಶಸ್ಸಿನ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಕುನು ರಾಷ್ಟ್ರೀಯ ಉದ್ಯಾನವನ ಮತ್ತು ಪ್ರಾಜೆಕ್ಟ್ ಚೀತಾ ತಂಡಕ್ಕೆ ಸಚಿವರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಸೃಜನಶೀಲ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ. ಆಲೋಚನೆ, ಕಲ್ಪನಾ ಶಕ್ತಿ, ಸಂಸ್ಕೃತಿ, ನಾವೀನ್ಯತೆ ಮತ್ತು ಬೌದ್ಧಿಕ ಆಸ್ತಿಯು ಈ ಬೆಳವಣಿಗೆಗೆ ಚಾಲನೆ ನೀಡುತ್ತಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಹರಿಯಾಣದ ಸೋನಿಪತ್ನಲ್ಲಿ ಓಪಿ ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಕಾನೂನು, ನೀತಿ ಮತ್ತು ಸೃಜನಶೀಲ ಆರ್ಥಿಕತೆ ಕುರಿತಂತಹ ವಿಚಾರ ಸಂಕಿರಣ ಉದ್ದೇಶಿಸಿ ಅವರು ಮಾತನಾಡಿದರು. ಚಲನಚಿತ್ರ, ಸಂಗೀತ, ಗೇಮಿಂಗ್, ಅನಿಮೇಷನ್, ವಿನ್ಯಾಸ, ಪ್ರಕಾಶನ, ಜಾಹೀರಾತು ಮತ್ತು ಡಿಜಿಟಲ್ ವಿಷಯಗಳಂತಹ ಕ್ಷೇತ್ರಗಳು ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಸೃಜನಶೀಲ ಆರ್ಥಿಕತೆಯು ಜಾಗತಿಕ ಜಿಡಿಪಿಗೆ 3.1% ಮತ್ತು ಜಾಗತಿಕ ಉದ್ಯೋಗದಲ್ಲಿ 6.2% ಕೊಡುಗೆಯನ್ನು ನೀಡುತ್ತದೆ ಎಂದು ಅವರು ತಿಳಿಸಿದರು. ಸುಮಾರು 5.7 ಕೋಟಿ ಭಾರತೀಯರು ಈಗಾಗಲೇ ಸಾಂಸ್ಕೃತಿಕ ಮತ್ತು ಸೃಜನಶೀಲ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಮೌಲ್ಯವು ಸುಮಾರು 2.5 ಟ್ರಿಲಿಯನ್ ರೂಪಾಯಿಗಳಷ್ಟಿದೆ ಎಂದು ಸಚಿವ ಡಾ ಎಲ್ ಮುರುಗನ್ ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕೊಹತ್ ಜಿಲ್ಲೆಯಲ್ಲಿ ಮಸೀದಿಯೊಂದರ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 15 ನಾಗರಿಕರು ಮೃತಪಟ್ಟಿದ್ದು 50 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ, ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ ಭದ್ರತೆ ಸ್ಥಿರತೆಗೆ ಸಹಕಾರ ಮುಂದುವರಿಕೆ, ಭಾರತ ಯುಎಇ ಪುನರುಚ್ಚಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ.
1: ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಒಲವಿನ ಆಲಾಪ, ಪ್ರೀತಿಯ ಮಾತುಗಳು, ಪ್ರೀತಿಯ ಹಾಡುಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರಾ.

ಬದುಕು ಅನ್ನೋದು ನದಿ ಹಾಗೆ ಕೊನೆ ಇಲ್ಲದ ಪಯಣ. ಯಾವುದು ನಮ್ಮ ಜೊತೆ ಉಳಿಯಲ್ಲ, ಉಳಿಯೋದು ಒಂದೇ, ಹೃದಯಕ್ಕೆ ತಟ್ಟಿದ ನೆನಪು ಮಾತ್ರ.

ಕೆಲವು ಸಲ ಪ್ರೀತಿಯಲ್ಲಿ ಸೋತಾಗ ಛೇ ಇಂಥ ಪ್ರೀತಿ ಪ್ರೇಮ ಎಲ್ಲ ನಮ್ಗಾಗ್ಬರಲ್ಲ ಅನ್ಕೊಳ್ತೀವಿ. ಆದರೆ ನಿಷ್ಕಲ್ಮಶ ಹೃದಯದ ಒಂದಿಷ್ಟು ಅರಿವು ತಿಳಿವಳಿಕೆ ಇರುವಂತಹ ಪ್ರೀತಿ ಅಥವಾ ಪ್ರೇಮ ನಿಜಕ್ಕೂ ದೀರ್ಘಕಾಲದಲ್ಲಿ ಉಳಿಯುವಂಥದ್ದು.

ಪಡೆಯೋದು ಪ್ರತಿಯೊಬ್ಬರ ಅದೃಷ್ಟದಲ್ಲಿ ಇರೋದಿಲ್ಲ. ಪ್ರೀತಿಸಿದವರೆಲ್ಲರೂ ಒಂದಾಗಲ್ಲ, ಯಾವುದಾದ್ರೂ ಕಾರಣದಿಂದ ಬೇರೆ ಆಗ್ತಾರೆ. ಪ್ರೀತಿ ಒಂದು ಸುಂದರವಾದ ಭಾವನೆ, ಆದರೆ ಪ್ರೀತಿಯಿಂದ ದೂರ ಹೋಗೋ ಕೆಲವರು ಕೂಡ ಇರ್ತಾರೆ. ಸಾಕಷ್ಟು ಬಾರಿ ಪ್ರೀತಿನೇ ನಮಗೆ ಎದುರಾಗುತ್ತೆ, ಆದರೂ ನಾವು ಅದರಿಂದ ದೂರ ಹೋಗ್ತೀವಿ. ಕೆಲವರಂತೂ ಈ ಪ್ರೀತಿ ಭಾವನೆಯಿಂದ ಸಿಕ್ಕಾಪಟ್ಟೆ ಭಯಪಡಕ್ಕೆ ಶುರು ಮಾಡ್ತಾರೆ. ಇದರ ಹಿಂದೆ ಅವರ ಹಿಂದಿನ ಅಥವಾ ಕೆಲವು ಕಹಿ ಅನುಭವಗಳು

ಕೆಲವರು ಹಿಂದೆ ಪ್ರೀತಿಯಲ್ಲಿ ಬಿದ್ದಿರ್ತಾರೆ, ಆದರೆ ಅದರ ಕಹಿ ಅನುಭವದಿಂದ ಅವರ ಹಿಂದಿನದನ್ನು ಸುಲಭವಾಗಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅಂಥವರು ಹೊಸ ಸಂಬಂಧಗಳಿಗೆ ಗಂಟು ಬೀಳೋಕೆ ಹೆದರ್ತಾರೆ. ಯಾರ್ದೋ ಮನಸ್ಸಲ್ಲಿ ಎಲ್ಲೋ ಹಳೆ ಸಂಬಂಧದ ಕಹಿ ನೆನಪು ಹಾಗೆ ಉಳಿದಿರುತ್ತೆ. ಅಂಥವರ ಮನಸ್ಸಲ್ಲಿ ನಾವು ಮತ್ತೆ ಸಂಬಂಧದಲ್ಲಿ ಇದ್ರೆ ಸಂಬಂಧ ಮತ್ತೆ ಮುರಿದು ಬೀಳುತ್ತೇನೋ ಅನ್ನೋ ಭಯ ಇರುತ್ತೆ. ಹಾಗಾಗಿ ಪ್ರೀತಿಯ ವಿಷಯದಿಂದ ದೂರನೇ ಉಳಿತಾರೆ.

ಪ್ರೀತಿಯಲ್ಲಿ ಗೊಂದಲ ಕೂಡ ಸಾಕಷ್ಟು ಜನಕ್ಕಿರುತ್ತೆ. ಕೆಲವರಿಗೆ ಪ್ರೀತಿ ಅಂದ್ರೆ ಇಷ್ಟ ಇರುತ್ತೆ, ಆದ್ರೆ ಸಂಬಂಧವನ್ನ ಮುಂದಕ್ಕೆ ಕೊಂಡೊಯ್ಯೋ ಬಗ್ಗೆ ಗೊಂದಲದಲ್ಲಿರ್ತಾರೆ. ಆ ಸಂಬಂಧ ಯಶಸ್ವಿಯಾಗತ್ತೋ ಇಲ್ವೋ, ಮುಂದಿನ ಜೀವನಕ್ಕೆ ಈ ಸಂಬಂಧ ಒಳ್ಳೆಯದೋ ಅಲ್ವೋ ಅನ್ನೋ ಬಗ್ಗೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಾಧ್ಯವಾಗದೆ ಗೊಂದಲದಲ್ಲಿರ್ತಾರೆ. ಅವ್ರು ಯಾವುದೇ ತರದ ಒಂದು ದೃಢ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ಒಂದೇ ಸಲ ಸಂಬಂಧಕ್ಕೆ ಒಪ್ಪಿಗೆಯನ್ನ ಕೊಡದೆ ಕಾಲಾವಕಾಶನ ತಗೊಂಡು ಹೊಸ ಸಂಬಂಧದಿಂದ ನಮಗೆ ಬೇಕಾದದನ್ನ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು.

ಕೆಲವರು ಅವರ ಹೊಸ ಸಂಬಂಧದಲ್ಲಿ ಹಳೆಯ ಗೆಳೆಯ ಅಥವಾ ಗೆಳತಿಗಾಗಿ ಹುಡುಕ್ತಾ ಇರ್ತಾರೆ, ಅಥವಾ ಹಳೆಯ ಗೆಳೆಯ ಗೆಳತಿಯ ಗುಣಗಳನ್ನೇ ಹುಡುಕ್ತಾ ಇರ್ತಾರೆ. ಆದ್ರೆ ಇದು ಪ್ರೀತಿಯ ವಿಷಯದಲ್ಲಿ ಹಾನಿಕಾರಕ. ಹಾಗಿದ್ರೆ ಅವರು ಯಾವತ್ತೂ ಅವರ ಹಳೆಯ ಪ್ರೀತಿಯಿಂದ ಹೊರಬರಕ್ಕೆ ಸಾಧ್ಯ ಇಲ್ಲ. ಜೀವನವಿಡೀ ಹಳೆ ಪ್ರೇಮಿಯ ಗುಂಗಲ್ಲೇ ಇರ್ತಾರೆ. ಕೆಲವರಿಗೆ ಬೇರೆಯವರಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ತಪ್ಪನ್ನು ಹುಡುಕೋ ಚಳಿ ಇರುತ್ತೆ. ಅಂಥವರು ಪ್ರೀತಿಯನ್ನು ಬಯಸಿದ್ರು, ಪ್ರೀತಿ ಅವರ ಹತ್ರ ಕೂಡ

ಸುಳಿಯಲ್ಲ. ಪ್ರೀತಿಯಲ್ಲಿ ಬರೀ ತಪ್ಪುಗಳನ್ನೇ ಹುಡುಕೋರು ಯಾವತ್ತೂ ಪ್ರೀತಿಸೋಕೆ ಸಾಧ್ಯನೇ ಇಲ್ಲ. ಇನ್ನು ಒಂದಷ್ಟು ಜನಕ್ಕೆ ಪ್ರೀತಿಯಲ್ಲಿ ಕಮಿಟ್ಮೆಂಟ್ನ ಭಯ ಇರುತ್ತೆ. ಅಂಥ ಜನರು ಪ್ರೀತಿಯಲ್ಲಿದ್ರು ಕಮಿಟ್ಮೆಂಟ್ಗೋಸ್ಕರ ಪ್ರೀತಿಯಲ್ಲಿ ಮುಂದುವರಿಯೋಕೆ ಬಯಸಲ್ಲ. ಜೀವನ ಪರ್ಯಂತ ಅವನೊಂದಿಗೆ ಅಥವಾ ಅವಳೊಂದಿಗೆ ಬದುಕಬೇಕಾ ಬಾಳ್ಬೇಕಾ, ಮದುವೆ ಆದ್ಮೇಲೆ ಅದಾದ್ಮೇಲಿನ ಜವಾಬ್ದಾರಿಗಳ ಬಗ್ಗೆ ಹೆದರ್ತಾರೆ, ಅಥವಾ ಮದುವೆಯ ಮುಂಚಿನ ಕೆಲವು ಜವಾಬ್ದಾರಿಗಳಿಂದಾಗಿ ಜನ ನಂತರದ ಪ್ರೀತಿ ಮುಂದುವರಿಸೋಕೆ ಹೆದರ್ತಾರೆ, ಪ್ರೀತಿಯಿಂದ ದೂರ ಕೂಡ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:16. ಮತ್ತೆ ಇದು ಹಿಂದಿ ಹಾಡುಗಳ ಕನ್ನಡ ನಿರೂಪಣೆಯ ಸುಕೂನ್ ಕೆ ಪಲ್ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೆಲವೊಂದು ವಿಷಯಗಳಿಗೆ ಉತ್ತರ ಕೊಡದೇ ಇರುವುದೇ ಉತ್ತರ, ಕೆಲವೊಂದು ಮಾತುಗಳಿಗೆ ಎಕ್ಸ್ಪ್ಲನೇಷನ್ ಕೊಡದೇ ಇರುವುದೇ ನೆಮ್ಮದಿ. ಯಾಕೆಂದರೆ ಎಲ್ಲ ಆರ್ಗ್ಯುಮೆಂಟ್ಸ್ಗೆ ನಾವು ರಿಪ್ಲೈ ಕೊಡಬೇಕಾಗಿಲ್ಲ, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರು ಮಾಡಬೇಕಾಗಿಲ್ಲ, ಮತ್ತು ಎಲ್ಲ ಸಂಬಂಧಗಳು ಜೀವನ ಪೂರ್ತಿ ಒಂದೇ ರೀತಿ ಇರಬೇಕು ಅಂತ ಏನೂ ಇಲ್ವಲ್ಲ. ಕೆಲವೊಮ್ಮೆ ಶಾಂತಿ ಸಿಗೋದು ಗೆದ್ದಾಗ ಅಲ್ಲ, ಬಿಡಲು ಕಲಿತಾಗ. ಹೌದು, ಇವತ್ತಿನ ಸುಕೂನ್ ಕೆಪಲ್ನಲ್ಲಿ ಮನಸ್ಸಿಗೆ ಸ್ವಲ್ಪ ಜಾಗ ಮಾಡೋಣ, ಬಿಡಬೇಕಾದದ್ದನ್ನು ನಿಧಾನವಾಗಿ ಬಿಡುವ ಬಗ್ಗೆ ಮಾತಾಡೋಣ. ಯಾರೋ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೆ ತಕ್ಷಣ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ತುಂಬ ಅನಿಸುತ್ತೆ. ನಾನು ಹಾಗೆ ಹೇಳಲೇ ಇಲ್ಲ, ನನ್ನ ಇಂಟೆನ್ಷನ್ನೇ ಇಲ್ಲ ಅಂತ. ಆದರೆ ಒಂದು ಹಂತದ ನಂತರ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧರಿಲ್ಲದವರಿಗೆ ನಮ್ಮನ್ನು ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾ?

ನೀವು ಕೇಳ್ತಾ ಇದ್ದೀರಾ ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಕೆಲವು ಆರ್ಗ್ಯುಮೆಂಟ್ಸ್ಗೆ ಅಂತ್ಯ ಬೇಕು. ಕೆಲವೊಂದು ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಇದನ್ನು ಇನ್ನು ಮುಂದುವರಿಸದೇ ಇರೋಣ ಅನ್ನೋ ನಿರ್ಧಾರವೇ ದೊಡ್ಡದಾಗತ್ತಲ್ಲ. ಬಿಕಾಸ್ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಸಮ್ಟೈಮ್ಸ್ ಸೈಲೆನ್ಸ್ ಈಸ್ ನಾಟ್ ಡಿಫೀಟ್, ಸೈಲೆನ್ಸ್ ಈಸ್ ಪೀಸ್ ಅಂತ ಹಾಗೆ. ಮತ್ತೆ ಇವತ್ತು ನಿಮ್ಮ ಮನಸ್ಸು ಯಾವುದನ್ನಾದ್ರೂ ಬಿಡಬೇಕು ಅಂತ ಹೇಳ್ತಿದ್ಯಾ? ಒಂದು ಹಳೆಯ ನೋವಿರಬಹುದು, ಅಥವಾ ಒಂದು ನಿರೀಕ್ಷೆ ಇರಬಹುದು, ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅಥವಾ ನಾನು ಯಾರಿಗೋ ಏನೋ ಪ್ರೂವ್ ಮಾಡಲೇಬೇಕು ಅಂತ ಹಠ ಇರಬಹುದು. ಸ್ವಲ್ಪ ಹೊತ್ತು ಅದನ್ನೆಲ್ಲ ಬದಿಗಿಟ್ಬಿಟ್ಟು ನನಗೂ ಕೂಡ ಸಂದೇಶ ಕಳಿಸಿ 9480901013ಗೆ. ನೀವು ಇವತ್ತು ಏನನ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವ ಹಳೆಯ ನೋವು, ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೂಡ ಖಂಡಿತವಾಗ್ಲೂ ಸಂದೇಶ ಕಳಿಸಿ 9480901013. ಸ್ವಲ್ಪ ಹೊತ್ತು ಅದನ್ನೆಲ್ಲ ಬದಿಗಿಟ್ಟು ಒಂದು ಹಾಡಿನ ಜೊತೆ ಮನಸ್ಸಿಗೂ ಒಂದು ಪಾಸ್ ಕೊಡೋಣ ಅಲ್ವಾ?

0: कभी तो हंसाए कभी ये रुलाए।
1: ಆನಂದ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಮನ್ನಾಡೆ ಸಾಹಿತ್ಯ ಯೋಗೇಶ್ ಅವರದಾಗಿತ್ತು. ಸಂಗೀತ ಸಲೀಲ್ ಚೌಧರಿ. ಕೆಲವರು ನಮ್ಮ ಜೀವನಕ್ಕೆ ಬರ್ತಾರೆ ಒಂದು ಸುಂದರ ಪಾಠವಾಗಿ. ಆ ಪಾಠ ಮುಗಿದ ಮೇಲೆ ಅದನ್ನೇ ಮತ್ತೆ ಮತ್ತೆ ಓದಬೇಕಾಗಿಲ್ಲ. ಕೆಲವು ಸಂಬಂಧಗಳನ್ನು ಹಿಡಿದುಕೊಳ್ಳುವುದಕ್ಕಿಂತ ಅವುಗಳ ನೆನಪನ್ನು ಗೌರವಿಸಿ ಮುಂದೆ ಸಾಗೋದೇ ಒಳ್ಳೆಯದಲ್ವಾ? ನಿಮ್ಮ ಜೀವನದಲ್ಲೂ ಹೀಗೆ ಬದಲಾಗಿರುವ ಯಾವುದಾದ್ರು ರಿಲೇಷನ್ಶಿಪ್ ಇದೆಯಾ? ಖಂಡಿತವಾಗ್ಲೂ ಸಂದೇಶ ಕಳಿಸಿ 9480901013.

ಅನಾರಿ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಮುಖೇಶ್, ಸಾಹಿತ್ಯ ಶೈಲೇಂದ್ರ ಅವರದಾಗಿತ್ತು, ಸಂಗೀತ ಶಂಕರ್ ಜೈಕಿಶನ್. ಬಿಡುವುದು ಅಂದ್ರೆ ಮರ್ತೆ ಬಿಡೋದು ಅಂತಲ್ಲ, ಒಬ್ಬರನ್ನ ನಾವು ಫರ್ಗಿವ್ ಮಾಡೋದು ಅಂದ್ರೆ ಅವರನ್ನು ಅವರು ಮಾಡಿದ್ದೆಲ್ಲ ಸರಿ ಎಂದು ಒಪ್ಪಿಕೊಳ್ಳುವುದು ಅಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ಅವರಿಗಿದ್ದ ಹಿಡಿತವನ್ನ ನಿಧಾನವಾಗಿ ಬಿಡುವುದು. ನಿನ್ನೆ ಏನಾಯ್ತು ಅನ್ನೋದನ್ನ ಬದಲಾಯಿಸಲು ಆಗಲ್ಲ, ಆದರೆ ಇದು ಇವತ್ತಿನ ನಮ್ಮ ನೆಮ್ಮದಿಯನ್ನು ಕದ್ದುಕೊಳ್ಳದಂತೆ ಖಂಡಿತವಾಗ್ಲೂ ನೋಡ್ಕೋಬಹುದು. ಏನಂತೀರಾ ನೀವು ಕೂಡ? ಸಂದೇಶ ಕಳಿಸಿ ಅಂತ ಹೇಳಿದೆ, ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ವೆರಿ ನೈಸ್ ಸಾಂಗ್ಸ್, ಓಲ್ಡ್ ಇಸ್ ಗೋಲ್ಡ್, ಸೂಪರ್ ಮೇಡಮ್ ಅಂತ ಸುಧಾ ಬೂದಿಹಾಲ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಸಂದೇಶಗಳು ಕೂಡ ಬರ್ತಾ ಇದೆ, ಅವರ ಎಲ್ಲರ ಸಂದೇಶವನ್ನು ಓದೋಣ ಈ ಹಾಡಿನ ನಂತರ.

ಶ್ರೀ 420 ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಮುಕೇಶ್ ಮತ್ತು ಸಂಗಡಿಗರು. ಸಾಹಿತಿ ಆಗಿತ್ತು ಶೈಲೇಂದ್ರ ಅವರದು, ಸಂಗೀತ ಆಗಿತ್ತು ಶಂಕರ್ ಜೈಕಿಶನ್ ಅವರದು. ನಾವು ಮಾತಾಡ್ತಾ ಇದ್ವಿ ಸುಕೂನ್ ಕೆಪ್ಪಲ್ಲಲ್ಲಿ ಏನನ್ನ ಬಿಡಬೇಕು ಅಂತ. ಇವತ್ತು ಮತ್ತೆ ಒಂದು ಚಿಕ್ಕ ಪ್ರಶ್ನೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲು ಯಾವುದನ್ನ ಬಿಡಬೇಕು ಅಂತ ನಿಮಗೆ ಅನ್ಸುತ್ತೆ? ಒಂದು ಪದದಲ್ಲೂ ಹೇಳ್ಬೋದು, ಸಿಟ್ಟ, ಕೋಪನ, ಈಗೋನ, ಜಾಸ್ತಿ ಯೋಚನೆ ಮಾಡೋದ, ಅಥವಾ ಯಾರ ಮೇಲೂ ಅತಿಯಾದ ನಿರೀಕ್ಷೆನ, ಯಾರಿಗೋ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಹಠನ? ನಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ 9480901013. ಹಾಗೆ ಯಾವ ಒಂದು ರಿಲೇಷನ್ಶಿಪ್, ಯಾವ ಒಂದು ಸಂಬಂಧ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟು, ಮರೆಯಲಾಗದು ಅಂತ ಅಂತ ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಸಂದೇಶ ಹೇಳಿದ್ದಾರೆ. ನನ್ನ ಜೀವನದಲ್ಲಿ ಮರೆಯಲಾರದ ಸಂಬಂಧವೆಂದರೆ ನನ್ನ ಹೆಂಡತಿ. ಏಕೆಂದರೆ ಅನಕ್ಷರಸ್ಥರಾದರೂ ನಮ್ಮ ಮನೆಗೆ ಹೊಂದಾಣಿಕೆ ಆಗುವಂತಹ ಹುಡುಗಿಯನ್ನು ನಾನು ಮದುವೆಯಾಗಿರುವೆ. ಈಗ ನಾನು ತುಂಬ ಸುಖಿ ಕುಟುಂಬ ಆಗಿದೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಕಡಗಂಚಿಯಿಂದ ಧರ್ಮಣ್ಣ ಧನ್ನಿಯವರೇ. ಸೊ ನೀವು ಕೂಡ ಸಂದೇಶ ಕಳಿಸಬಹುದು, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಿದೆಯಲ್ಲ, 9480901013.

ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಕೆಲವೊಮ್ಮೆ ನಮ್ಮ ನೋವಿಗೆ ಕಾರಣ ಯಾರೋ ಮಾಡಿದ ತಪ್ಪಲ್ಲ, ಅವರಿಂದ ನಾವು ಇಟ್ಟುಕೊಂಡಂತಹ ನಿರೀಕ್ಷೆ ಅಲ್ವಾ. ಅವರು ಹೀಗೆ ಮಾಡ್ತಾರೆ, ಅವರು ನನ್ನನ್ನು ಅರ್ಥ ಮಾಡಿಕೊಳ್ತಾರೆ, ಅದು ಆಗದೆ ಹೋದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆದರೆ ಒಂದು ಹಂತದಲ್ಲಿ ನಿರೀಕ್ಷೆ ಕಡಿಮೆಯಾದಾಗ ನಿರಾಶೆಯೂ ಕಡಿಮೆಯಾಗುತ್ತೆ. ಏನಂತೀರಾ? ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಸುಕುನ್ ಕೇಬಲ್ ಕಾರ್ಯಕ್ರಮದ ಹಳೆಯ ಸೂಪರ್ ಹಿಟ್ ಹಾಡುಗಳು ಉತ್ಕೃಷ್ಟವಾಗಿವೆ. ಮೇರಾ ಜೂತಾ ಹೇ ಜಪಾನಿ, ಹಿಂದೂಸ್ತಾನಿ, ಹಾಂ, ಹಾಗೂ ಕಭಿ ಕಭಿ ಹಾಡು ಕೇಳಿ ತುಂಬ ಖುಷಿಯಾಯಿತು. ನನ್ನ ಜೀವನದಲ್ಲಿ ಮರೆಯಲಾಗ ಸಂಬಂಧ ಎಂದರೆ ನನ್ನ ಪತ್ನಿ ಹಾಗೂ ನನಗೆ ಗೌರವ ಕೊಡುವ ನಮ್ಮ ಮಕ್ಕಳು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ಎನ್ ಜಿ ಬಸವರಾಜ್ ಅವರು. ಹಾಗೆ ನಾಗೇಂದ್ರ ತಾರೆ, ಹಾ, ತಾವರೆಕೆರೆ ಕುಣಿಗಲ್ನಿಂದ ಸುಮಧುರವಾದ ಸುಂದರ ಹಿಂದಿ ಗೀತೆಗಳು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಆನಂದ್ ಕುಲಕರ್ಣಿಯವರು, ಏನ್ರಿ ಶಾಂತಲಾ ಮೇಡಮ್, ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ಎಂತೆಂತಹ ಚಂದ ಚಂದ ಹಳೆ ಹಿಂದಿ ಚೊಲೋ ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡ್ತಿರೋದಕ್ಕೆ ನಿಮಗೆ ಆತ್ಮೀಯ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರು, ನಮಸ್ತೆ ಮೇಡಮ್, ಸುಕುನ್ ಕೆಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಮೇಡಮ್. ನನಗೆ ನನ್ನ ತಾಯಿಯವರನ್ನು ಖಂಡಿತ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ನಮಗೆಲ್ಲರಿಗೂ ಮಾರ್ಗದರ್ಶಿ, ದಾರಿದೀಪವಾಗಿದ್ದರು. ನಮ್ಮ ಯಾವುದೇ ಸಮಸ್ಯೆ ಏನೇ ಇದ್ದರೂ ಎಲ್ಲವನ್ನೂ ಅವರ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದೆ. ಆದರೆ ಇಂದು ಅವರಿಲ್ಲ, ತುಂಬಾ ಬೇಸರವಾಗುತ್ತಿದೆ. ಹಾಡುಗಳು ತುಂಬ ಚೆನ್ನಾಗಿದೆ, ಇಷ್ಟ ಆಗ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ ಜಯ ಪುಟ್ಟಸ್ವಾಮಿಯವರು. ಸೊ ಜಯ ಪುಟ್ಟಸ್ವಾಮಿಯವರೇ ಕೆನಡಾದಿಂದ ಬಂದ್ಬಿಟ್ರೇನೋ. ಹಾಗೆ ಶ್ರೀಧರ್ ಹೆಚ್ ಚಿತ್ರದುರ್ಗ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸಿಂಪಲ್ ಲೈಫ್, ಟೆನ್ಷನ್ ಫ್ರೀ ಲೈಫ್ ಮಾಡಿದರೆ ಅದೇ ಸೂಪರ್, 80s ಟ್ರೆಂಡ್ನಲ್ಲಿ ಒಳ್ಳೆ ಹಾಡು ಅಂತ ನಮಗೆ ಶ್ರೀಧರ್ ಅವರು ಸಂದೇಶ ಕಳಿಸಿದರೆ. ರವಿ ಎಂ ಹೆಚ್ ಸಾಮ್ರ ಬೆಳಗಾವಿಯಿಂದ, ಇವತ್ತು ಒಂದು ಘಟನೆ ನಡೆಯಿತು, ನಮಗೆ ಬೇಕಾದರೂ ಒಬ್ಬರು ನನ್ನ

ಬೈಕ್ ಕೇಳಿದರು, ಬಟ್ ಅವರದು ಚೆನ್ನಾಗಿ ಇದ್ದ ಬೈಕ್ ತೆಗೆದುಕೊಂಡು ಹೋಗೋದು ಬಿಟ್ಟು ನನ್ನ ಬೈಕ್ ಕೇಳಿದರು. ನನಗೆ ತುಂಬ ಬೇಜಾರಾಯಿತು. ತಮ್ಮ ಬೈಕ್ ಸೇಫ್ ಆಗಿ ಇಟ್ಕೋಬೇಕು ಅಂತ ಇನ್ನೊಬ್ಬರು ವಸ್ತು ಬಳಸೋದು ಅಂತ ನಮಗೆ ಪಾಪ ಸಂದೇಶ ಕಳಿಸಿದ್ದಾರೆ. ನಿಜ, ಹೌದು ಅಲ್ವಾ? ನೀವು ಹೇಳಿದ್ದು ರವಿಯವರೇ ತುಂಬಾ ಸತ್ಯವಾದ ವಿಚಾರ. ಸೊ ನೀವು ಕೂಡ ಸಂದೇಶ ಕಳಿಸಿ 9480901013. ನಮ್ಮ ಆಸೆಗಳನ್ನು ಕೂಡ ಬಿಟ್ಬಿಡಬೇಕು ಅಲ್ವಾ ರವಿಯವರೇ? ನಿಜವಾಗ್ಲೂ ನಾವು ಏನನ್ನ ಬಿಡಬೇಕು ಅಂತ ಅಂದಾಗ ನಮಗೆ ಇರುವಂತಹ ವಸ್ತುಗಳ ಮೇಲೆ ವ್ಯಾಮೋಹ ಬಿಡಬೇಕು. ನಮ್ಮ ವಸ್ತು ಚೆನ್ನಾಗಿರಬೇಕು, ಬೇರೆಯವ್ರ ವಸ್ತು ಏನಾದರೂ ಪರವಾಗಿಲ್ಲ ಅಂತ ಹೇಳ್ತಿರಲ್ಲ. ನಿಜವಾಗ್ಲು ಒಂದು ಒಳ್ಳೆ ಹಾಡಿನ ನಂತರ ಮತ್ತೆ ನಮ್ಮ ಈ ಸುಕೂನ್ ಕೆಪಲ್ ಕಾರ್ಯಕ್ರಮ ಮುಂದುವರಿಸೋಣ.

0: और फिर क्या होगा?
1: पार्टियां, दावतें,

ದಿನ ಮುಗಿಯುವ ಹೊತ್ತಿಗೆ ನಾವು ನಮ್ಮನ್ನೇ ಒಂದು ಪ್ರಶ್ನೆ ಕೇಳಿಕೊಳ್ಳೋಣ. ಇವತ್ತು ನಾನು ಏನನ್ನ ಹಿಡ್ಕೊಂಡು ಕೂತಿದ್ದೇನೆ ಅಂತ, ಅದನ್ನ ನಾಳೆನೂ ಹೊತ್ಕೊಂಡು ಹೋಗ್ಬೇಕಾ? ಕೆಲವೊಮ್ಮೆ ಹಿಡಿದುಕೊಳ್ಳುವುದಕ್ಕೆ ಧೈರ್ಯ ಬೇಕು, ಆದರೆ ಬಿಡುವುದಕ್ಕೆ ಅಷ್ಟೇ ಧೈರ್ಯ ಬೇಕಲ್ವಾ? ಯಾಕೆಂದರೆ ಶಾಂತಿ ಅಂದರೆ ಎಲ್ಲವೂ ನಮ್ಮಿಷ್ಟದಂತೆ ನಡೆಯೋದು ಅಲ್ವೇ ಅಲ್ಲ. ನಮ್ಮ ಇಷ್ಟದಂತೆ ನಡೆಯದಿದ್ದರೂ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳೋದು ಕಲಿಯೋಣ. ಇದು ಸುಕೂನ್ ಕೆಪಲ್. ಇವತ್ತು ಯಾವುದನ್ನಾದರೂ ಬಿಡಿ, ಬಹುಶಃ ಅದರ ಜಾಗದಲ್ಲಿ ಸ್ವಲ್ಪ ನೆಮ್ಮದಿ ಬರ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜಿ ಶಾಂತಲಜೆ. ನಿಮ್ಮ ನೆಮ್ಮದಿಯ ಕ್ಷಣಗಳ ಜೊತೆ ಸ್ವಲ್ಪ ಹೊತ್ತು ಕಳೆದು ಈ ಒಂದು ಒಳ್ಳೆಯ ಹಾಡಿನೊಂದಿಗೆ ಸುಕೂನ್ ಕೆಪಲ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಕನಸಿನ ಲೋಕದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಇಯರ್ಸ್, ಮ್ಯಾಜಿಕಲಿ ಇಯರ್ಸ್, ನಿಮ್ಮ ಮೂಡ್ಗೆ ಮ್ಯಾಜಿಕ್, ನಿಮ್ಮ ಮನಸ್ಸಿಗೂ ಮಾತು. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ರಂಗಿನ ಅಲೆಗಳ ಜೊತೆ ಜೊತೆಯಾಗೋಣ. ಇದು ಕನಸಿನ ಲೋಕ ಕಾರ್ಯಕ್ರಮ. ಮತ್ತೆ ಈ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ರಾತ್ರಿ 10 ಗಂಟೆ ಆಗಿದೆ. ದಿನದ ಓಡಾಟವೆಲ್ಲ ನಿಧಾನವಾಗಿ ನಿಂತು ಮನಸ್ಸು ಮಾತ್ರ ಇನ್ನೂ ಎಚ್ಚರವಾಗಿರುವ ಸಮಯ. ಇಂತಹ ಹೊತ್ತಿನಲ್ಲಿ ಒಂದು ಸಣ್ಣ ಪ್ರಶ್ನೆ. ನಾಳೆ ಬೆಳಗ್ಗೆ ಅಲರಾಮ್ ಹೊಡೆದಾಗ ನಾನು ಯಾಕೆ ಎದ್ದು ಬರಬೇಕು ಅಂತ ಒಂದು ಸ್ವಲ್ಪ ಪ್ರಶ್ನೆ ಇದ್ರೆ, ಕೆಲವರಿಗೆ ಕೆಲಸಕ್ಕಾಗಿ, ಕೆಲವರಿಗೆ ತಮ್ಮ ಮಕ್ಕಳಿಗಾಗಿ, ಯಾರಿಗೋ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕಾಗಿ, ಇನ್ನೊಬ್ಬರಿಗೆ ಸಂಗೀತಕ್ಕಾಗಿ, ಕಲೆಗಾಗಿ, ಮತ್ತೊಬ್ಬರಿಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನೋ ಆಸೆಗಾಗಿ. ಅಂದರೆ ನಮ್ಮ ಜೀವನಕ್ಕೆ ಅರ್ಥ ಕೊಡುವ ಆ ಒಂದು ಕಾರಣ ಯಾವುದು? ಇವತ್ತು ಕನಸಿನ ಲೋಕದಲ್ಲಿ ಆ ಕಾರಣದ ಬಗ್ಗೆ ಮಾತಾಡೋಣ. ಇಕಿಗಾಯ್ ಅಂತಾರೆ ಜಪನೀಸ್ ಶಬ್ದದಲ್ಲಿ. ಇದೊಂದು ತುಂಬ ಫೇಮಸ್, ತುಂಬ ಪಾಪ್ಯುಲರ್ ಪುಸ್ತಕ ಅಂತ ಹೇಳ್ಬೋದು ಇಕಿಗಾಯ್ ಅಂತ. ನನ್ನ ಬೆಳಗಿನ ಎದ್ದೇಳುವ ಕಾರಣ, ನನ್ನ ಉದ್ದೇಶ ಏನು ಅಂತ. ಸೊ ಈ ಇಕಿಗಾಯ್ ಅನ್ನೋ ಒಂದು ಜಪನೀ ಪುಸ್ತಕದ ಬಗ್ಗೆ, ಅದರ ಪರಿಕಲ್ಪನೆ, ಅದರ ಬಗ್ಗೆ ಮಾತಾಡ್ತಾ ಇವತ್ತಿನ ಕನಸಿನ ಲೋಕದಲ್ಲಿ. ಖಂಡಿತವಾಗ್ಲೂ ನೀವು ಕೂಡ ಸಂದೇಶ ಕಳಿಸಿ, ನಿಮಗೆ ಜೀವನಕ್ಕೆ ಅರ್ಥ ಕೊಡುವ ಆ ಒಂದು ಕಾರಣ ಯಾವುದು? ನಾಳೆ ಬೆಳಗ್ಗೆ ನಾನು ಅಲರಾಮ್ ಹೊಡೆದಾಗ ಎದ್ದು ಇವತ್ತಿನ ಕೆಲಸ ನಾನು ಏನು ಮಾಡಬೇಕು ಅಂತ, ಅಂದರೆ ನೀವು ಏನೋ ಒಂದು ಪರ್ಪಸ್ ಇಟ್ಕೊಂಡು ಅದನ್ನು ಹೇಗೆ ಸಾಗಿಸ್ಬೇಕು ಅಂತ 9480901013 ಖಂಡಿತವಾಗ್ಲೂ ಸಂದೇಶ ಕಳಿಸಿ ಅಂತ ಹೇಳ್ತಾ ಈ ಸುಂದರ ಹಾಡು

ಕೆಲವು ಧ್ವನಿಗಳು, ಕೆಲವು ಮುಖಗಳು ಕಾಲ ಕಳೆದರೂ ಮನಸ್ಸಿನಿಂದ ಮರೆಯಾಗೋದಿಲ್ಲ ಅಂಥವರಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಒಬ್ಬರು. ಅವರ ಹುಟ್ಟುಹಬ್ಬದ ನೆನಪಿನಲ್ಲಿ ಈ ಹಾಡು ನಿಮಗಾಗಿ ಪ್ರಸಾರವಾಯಿತು.

ಒಬ್ಬ ಅಜ್ಜಿಗೆ ಬೆಳಿಗ್ಗೆ ಮೊಮ್ಮಕ್ಕಳಿಗೆ ಅಡಿಗೆ ಮಾಡಿಕೊಡೋದಿರ್ಬೋದು, ಕೆಲವೊಮ್ಮೆ ನಮ್ಮ ಜೀವನದ ದೊಡ್ಡ ಉದ್ದೇಶ ನಮ್ಮ ಪ್ರತಿದಿನದ ಸಣ್ಣ ಸಣ್ಣ ಸಂತೋಷಗಳಲ್ಲಿ ಅಡಗಿರುತ್ತೆ ಅಲ್ವಾ. ನಿಮ್ಮ ದಿನವನ್ನು ಸುಂದರವಾಗಿಸುವ ಆ ಸಣ್ಣ ಕಾರಣ ಯಾವುದು ಅಂತ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ನಾನು ಕಾಯ್ತಾ ಇರ್ತೀನಿ ನಿಮ್ಮ ಆರ್ ಜಿ ಶಾಂತಲಾಜಿ 9480901013.

ಹಬ್ಬ ಕೂಡ. ಅವರ ಪ್ರಯುಕ್ತ ಈ ಹಾಡನ್ನು ಪ್ರಸಾರ ಮಾಡಲಾಯಿತು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಮತ್ತೆ ಕೇಳ್ತಾ ಇದ್ವಿ ನಿಮಗೆ ಬೆಳಿಗ್ಗೆ ಎದ್ದೇಳುವಂತಹ ಒಂದು ಪರ್ಪಸ್, ಒಂದು ಇಕಿಗ ಏನು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಆನಂದ್ ಕುಲಕರ್ಣಿ ಅವರು ಸಂದೇಶ ಕಳಿಸಿದರೆ, ನನಗೆ ಅಲಾರಾಮೇ ಬೇಕಾಗಿಲ್ಲ, ಯಾಕೆ ಅಂದರೆ ನಾನು ದಿನಾ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸ್ತೀನಿ, ಅದೇ ನನ್ನ ಪರಮ ಗುರಿ, ಇದು ನನ್ನ ಲೈಫ್ ಲಾಂಗ್ ತೆಗೆದುಕೊಂಡಂತಹ ನಿರ್ಣಯ ಅಂತ. ಎಂತಹ ಸೂಪರ್ ನಿರ್ಣಯ ತಗೊಂಡಿದ್ದೀರಾ, ಖಂಡಿತವಾಗ್ಲೂ ಇದೇ ನಿಮ್ಮ ಇಕಿಗಾಯ್, ಇದೇ ನಿಮ್ಮನ್ನ ದಿನ ಎಬ್ಬಿಸಿ ಈ ಥರದ ಒಂದು ಒಳ್ಳೆ ಪರಿಸರಕ್ಕೆ ಏನಾದ್ರು ಮಾಡಬೇಕು ಅಂತ ಇಟ್ಕೊಂಡಿರುವಂತಹ ನಿಮ್ಮ ಉದ್ದೇಶ ನಿಜವಾಗ್ಲೂ ಸೂಪರ್ ಆಗಿದೆ. ಹಾಗೆ ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಚಿತ್ರದುರ್ಗ, ಎನ್ ಜಿ ಬಸವರಾಜ್ ಮತ್ತು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಮನಕ್ಕೆ ಹಿತವಾದ ತಂಪೆರಿಯುತ್ತಿದೆ ಹಾಡುಗಳು ಅಂತ. ಬೆಳಿಗ್ಗೆ ಅಲರಾಮ್ ಹೊಡೆದ ತಕ್ಷಣ ಏಳಲು ನಮ್ಮ ವೈಯಕ್ತಿಕ ಗುರಿಗಳು ಖಂಡಿತವಾಗಿರುತ್ತೆ, ಆ ದಿನದ ಜವಾಬ್ದಾರಿಗಳೇ ಮುಖ್ಯ ಕಾರಣ. ನಾವು ಸಹಜವಾಗಿ ಬೆಳಿಗ್ಗೆ ವಾಕಿಂಗ್ ಹೋಗ್ತೀವಿ, ಸೂಪರ್, ಅದಕ್ಕೆ ಅಲರಾಮ್ ಬಳಸ್ತೀವಿ. ಅತಿಯಾದ ಕಾಳಜಿ ಹಾಗೂ ಸಮಯದ ಪರಿಪಾಲನೆ ಇದ್ದಲ್ಲಿ ಅಲರಾಮ್ನ ಅವಶ್ಯಕತೆನೇ ಇರೋದಿಲ್ಲ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ, ಬಹಳ ಸಂತೋಷ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಅವರು ಧರ್ಮಣ್ಣ ಧನ್ನಿ ಅವರು ಸಂದೇಶ ಕಳಿಸಿದ್ದಾರೆ, ಯಾಮಿನಿ ಹಾಡು ಕೇಳಿ ತುಂಬ ಖುಷಿಯಲ್ಲಿ ತೇಲಾಡಿದಂತಾಯಿತು, ನೀವು ಕೊಟ್ಟಂತಹ ವಿಷಯ ಇವತ್ತು ತುಂಬ ಪ್ರಸ್ತುತವಾಗಿದೆ ಅಂತ ನಮಗೆ ಸಂದೇಶ ಕಳಿಸಿದ್ರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಚೆನ್ನಾಗಿದೆ ಅಂತ ಸುಜಾತಾ ಆರ್ ಗಣೇಶ್, ಲಿಖಿತಾ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್, ಪೂರ್ವಿ, ಹಾಗೆ ವಿಮರ್ಶ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ರೆ, ಅನುಷಾ ಅವರು ಪ್ರತಿದಿನ ನಗ್ತಾ ನಗ್ತಾ ನಾನೇ ಎಚ್ಚರಗೊಂಡ್ರೆ ದಿನವಿಡಿ ಉಲ್ಲಾಸವಾಗಿರ್ತೀನಿ, ಯಾರು ಬೇರೆಯವ್ರು ಎಬ್ಬಿಸ್ಬಿಟ್ರೆ ಸಿಡುಕ್ತಾನೆ ಇರ್ತೀನಿ ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ಯಾಕ್ರಿ ಅನುಷಾ ಅವರೇ? ಮತ್ತೆ ಹಾಗೆ ನನಗೆ ನನ್ನ ಮೊಮ್ಮಕ್ಕಳನ್ನ ಪಾರ್ಕ್ನಲ್ಲಿ ಆಟ ಆಡಿಸುವುದು ಮಧುರ ಕ್ಷಣ, ಅದೇ ಖುಷಿ ಅಂತ ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸೂಪರ್, ಹೌದಲ್ಲ, ಅದೇ ನಿಮ್ಮ ಇಕಿಗಾಯ್, ನಿಮ್ಮ ಉದ್ದೇಶ, ನಿಮ್ಮ ಪರ್ಪಸ್. ಅದೇ ಹೇಳಿದ್ವಲ್ಲ, ದೊಡ್ಡ ದೊಡ್ಡ ಸಾಧನೆ ಮಾಡಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು, ಸುಮ್ಮನೆ ಉಸಿರಾಡೋದನ್ನು ಒಂದು ಕ್ಷಣ ನಾವು ಅನುಭವಿಸೋದು ಕೂಡ ಒಂದು ಸಾಧನೆ ಅಂತ ಹೇಳ್ಬೋದು, ಅಥವಾ ಆ ಕ್ಷಣದಲ್ಲಿ ಬದುಕೋದನ್ನ ಅಂತ ಹೇಳ್ಬೋದು. ಒಂದು ಸುಂದರ ಗೀತೆಯ ನಂತರ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರೆಸೋಣ.

ಇಡೀ ನಾವು ಎಲ್ಲರಿಗೋಸ್ಕರ ಓಡಾಡ್ತಾನೆ ಇರ್ತೀವಿ. ಆಫೀಸು, ಫ್ಯಾಮಿಲಿ, ರೆಸ್ಪಾನ್ಸಿಬಿಲಿಟಿ ಅಂತ ತುಂಬ ತುಂಬ ಓಡಾಡ್ತಾ ಇರ್ತೀವಿ. ಆದರೆ ಒಮ್ಮೆ ನಮ್ಮನ್ನೇ ನಾವು ಕೇಳ್ಕೋಬೇಕು, ನನಗೆ ನಿಜವಾಗಿಯೂ ಸಂತೋಷ ಕೊಡುವುದು ಏನು ಅಂತ. ಯಾವ ಕೆಲಸ ಮಾಡ್ತಿರುವಾಗ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ ಹೇಳಿ? ಯಾವ ವಿಷಯದ ಬಗ್ಗೆ ಮಾತನಾಡಿದಾಗ ನಮ್ಮ ಕಣ್ಣುಗಳಲ್ಲಿ ಆ ಎಕ್ಸೈಟ್ಮೆಂಟ್ ಬರುತ್ತಲ್ಲ, ಅದು ಬಹುಶಃ ನಿಮ್ಮೊಳಗೆ ಇರುವ ಒಂದು ಸುಳಿವು. ನಿಮ್ಮ ಇಕಿಗಾಯ್ ಅಥವಾ ನಿಮ್ಮ ಪರ್ಪಸ್, ನಿಮ್ಮ ಉದ್ದೇಶ ನಿಮ್ಮನ್ನು ಆ ಕಡೆಗೆ ಕರ್ಕೊಂಡು ಹೋಗಬಹುದು ಅಂತ. ಹಾಗೆ ನಮಗೆ ಸಂದೇಶ ಕಳಿಸಿದ್ರಲ್ಲ, ನನಗೆ ಬೆಳಿಗ್ಗೆ ಎದ್ದು ಪರಿಸರ ಸ್ವಚ್ಛ ಮಾಡುವಂಥ ಒಂದು ಸಂತೋಷ, ಅದು ನನಗೆ ತುಂಬ ಎಕ್ಸೈಟ್ಮೆಂಟ್ ಕೊಡುತ್ತೆ ಅಂತ. ಹಾಗೆ ನಿಮಗೂ ಕೂಡ ಏನು ಅಂತ ಸಂದೇಶ ಕಳಿಸಿ 9480901013. ಮತ್ತು ನಮ್ಮ ಮುಂದಿನ ಹಾಡು ನಮ್ಮ ಉಪ್ಪಿ, ನಮ್ಮ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಹಾಡು ನಮ್ಮ ನಿಮ್ಮ ಎಲ್ಲರಿಗೋಸ್ಕರ. ಇವತ್ತು ನೀವು ಹೇಳಿದಾಗೆ ನಮ್ಮ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರದು, ಹಾಗೆ ಉಪೇಂದ್ರ ಅವ್ರದ್ದು, ಮತ್ತು ಶ್ರುತಿಯವರ ಹುಟ್ಟಿದಬ್ಬ. ಇವರೆಲ್ಲರಿಗೂ ಈ ದಿನ ಮುಗಿಯೋ ಹೊತ್ತಿಗೆ ಇನ್ನೊಂದು ಸಲ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ FM ರೇನ್ಬೋ ಕಡೆಯಿಂದ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:37 ಮತ್ತು ನಾವು ಸಾಕ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಮತ್ತು ಇವತ್ತು ನಾವು ಮಾತಾಡ್ತಾ ಇದ್ವಿ ಇಕಿಗಾಯ್ ಬಗ್ಗೆ. ಇಕಿಗಾಯ್ ಅಂದರೆ ಏನು ಅಂತ, ಅದು ಜೀವನ ಪೂರ್ತಿ ಒಂದೇ ಉದ್ದೇಶ ಇರಬೇಕು ಅಂತ ಖಂಡಿತವಾಗ್ಲೂ ಅಲ್ಲ. ಒಬ್ಬ ವಿದ್ಯಾರ್ಥಿಗೆ ಈಗ ಕಲಿಕೆ ಇರ್ಬೋದು, ನಂತರ ಅವನ ಕೆಲಸ ಇರ್ಬೋದು, ಅದಾದ ನಂತರ ಅವನ ಫ್ಯಾಮಿಲಿ ಇರ್ಬೋದು, ಮತ್ತು ಮುಂದೊಂದು ಹಂತದಲ್ಲಿ ತಾನು ಕೂಡ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಅನ್ನೋ ಆಲೋಚನೆ ಕೂಡ ಬರ್ಬೋದು. ನಾವು ಬದಲಾಗ್ತೇವೆ, ನಮ್ಮ ಕನಸುಗಳು ಕೂಡ ಬದಲಾಗತ್ತೆ, ನಮ್ಮ ಪ್ರಯಾರಿಟೀಸ್ ಖಂಡಿತವಾಗ್ಲೂ ಬದಲಾಗತ್ತೆ. ಆದರೆ ಒಂದು ಪ್ರಶ್ನೆ ಮಾತ್ರ ನಮ್ಮ ಜೊತೆ ಇರಬಹುದು, ಈ ಹಂತದಲ್ಲಿ ನನ್ನ ಬದುಕಿಗೆ ಅರ್ಥ ಕೊಡುವುದು ಏನು ಅಂತ. ನಾನು ಕೂಡ ನಿಮಗೆ ಇದೇ ಪ್ರಶ್ನೆನ ಕೇಳಿದ್ದೆ, ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ಮಂಜುರಾಣಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ಒಳ್ಳೆಯ ವಿಷಯ ಕೊಟ್ಟಿದ್ದೀರಾ ಮೇಡಮ್. ಪ್ರತಿದಿನ ಬೆಳಿಗ್ಗೆ ಎದ್ದ ಕ್ಷಣ ಯೋಚಿಸುವುದೇ ಈ ದಿನ ತುಂಬ ಹಸನಾಗಿರಲೆಂದು ಅಂತ. ಯಾರಿಗೆ ಆಗಲಿ ಮುಂಜಾನೆಯಿಂದ ಮುಸ್ಸಂಜೆವರೆಗೆ ಯಾವುದೇ ಆತಂಕ ತಕರಾರುಗಳಿಲ್ಲದೆ ದಿನ ಕಳೆದರೆ ಅದಕ್ಕಿಂತ ಹೆಚ್ಚು ಅದೃಷ್ಟ ಬೇರೆ ಇಲ್ಲವೇ ಇಲ್ಲ ಅಂತ. ಇಂದಿನ ಒತ್ತಡದ ದಿನಗಳಲ್ಲಿ ನಾವು ಆರಾಮಾಗಿ ಇರೋದೇ ಒಂದು ದೊಡ್ಡ ಇಕಿಗಾಯ್, ಅದೇ ತುಂಬ ಪಾಸಿಟಿವ್ ಆಗಿರೋದೇ ನನ್ನ ಇಕಿಗಾಯ್ ಅಂತ ಸಂದೇಶ ಕಳಿಸಿದ್ದಾರೆ ಮಂಜುರಾಣಿ ಅವರು. ಹಾಗೆ ನಮಗೆ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ, ನಾನು ದಿನಾನು ದೇವರಿಗೆ ಪೂಜೆ ಮಾಡ್ತೀನಿ, ಸೊ ಅದೇ ನನಗೆ ತುಂಬ ಸಂತೋಷ ಕೊಡುವಂತಹ ವಿಚಾರ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಇಕಿಗಾಯ್ ಅಂತೆ ಅದು. ಹಾಗೆ ನಮ್ಮ ಮನೆಯಲ್ಲಿ 60 ಪಾಟ್ ಇಟ್ಕೊಂಡಿದ್ದೀವಿ, ಹೂವಿನ ಗಿಡಗಳನ್ನು ಹಾಕೊಂಡಿದ್ದೀನಿ, ಅದಕ್ಕೆಲ್ಲ ನೀರು ಹಾಕಿ ಬಣ್ಣ ಬಣ್ಣದ ಹೂಗಳನ್ನು ನೋಡಿ ಅದರ ಜೊತೆಯಲ್ಲಿ ಮಾತಾಡಿ ನಂತರ ಎಫ್ ಎಂ ರೈನ್ಬೋ ಆನ್ ಮಾಡಿ ಯಾವ ಮೇಡಮ್ ಬಂದಿದ್ದಾರೆ ಅವರಿಗೆ ಗುಡ್ ಮಾರ್ನಿಂಗ್ ಕಾಫಿ ಆಯ್ತಾ ಅಂತ ಕಳಿಸೋದು ತುಂಬ ಖುಷಿ ಕೊಡುವಂತಹ ಕೆಲಸ ಅಂತ ಸುಧಾ ಅವರು ಬೂದಿಹಾಲ್ನಿಂದ, ಸುಧಾ ಬೂದಿಹಾಲ್ ಅವರು ಸಂದೇಶ ಕಳಿಸಿದ್ದಾರೆ. ಸೂಪರ್. ಹೌದು, ನಿಮ್ಮ ಇಕಿಗಾಯಿ ಆ ಪಾಟ್ನ ನೋಡ್ಕೊಳ್ಳೋದು ನಿಮ್ಮ ಪರ್ಪಸ್, ನಿಮ್ಮ ಉದ್ದೇಶ, ನಿಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಆಹಾ ನಾನು ನನ್ನ ಗಿಡ ಹೇಗೆ ಹೂ ಬಿಟ್ಟಿದೆ ಅಂತ ಎಲ್ಲ ನೋಡೋದೇ ನಿಮ್ಮ ಜೀವನದ ಒಂದು ಚಿಕ್ಕ ಪರ್ಪೋಸ್ ಅವತ್ತಿಂದು. ಬಟ್ ಅದು ನಿಮ್ಮನ್ನು ಎಪ್ಸುತ್ತಲ್ಲ, ಅದೇ ಇಕಿಗಾಯಿ ಅಂತ ಆ ಜಪನೀಸ್ ಪುಸ್ತಕದಲ್ಲಿ ಕೂಡ ಹೇಳ್ತಾರೆ. ಹಾಗೆ ಜಯ ಪುಟ್ಟಸ್ವಾಮಿಯವರು ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗೋದೆ ನನಗೆ ಮತ್ತೆ ಮನೆ ಸ್ವಚ್ಛ ಮಾಡಿ ಇಟ್ಕೊಳ್ಳೋದು ನನ್ನ ಇಕಿಗಾಯ್ ಅಂತ. ಸೂಪರ್. ಹಾಗೆ ರಘು ಅವರು ಪೂರ್ಣ ಪ್ರಜ್ಞಾ ನಗರದಿಂದ ಸಂದೇಶ ಕಳಿಸಿದ್ದಾರೆ, ನಮ್ಮ ತಂದೆಯವರಿಗೆ 96 ವರ್ಷ, ಅವರಿಗೆ ಕಾಫಿ ಅಂದರೆ ಬಹಳ ಇಷ್ಟ, ನಾನು ಬೆಳಿಗ್ಗೆ ಎದ್ದು ಅವರಿಗೋಸ್ಕರ ಕಾಫಿ ಮಾಡಿಕೊಡ್ತೀನಿ. ಸೊ ಎಂಥ ಒಳ್ಳೆಯ ಕೆಲಸ, ನಿಮ್ಮ ತಂದೆಯವರಿಗೆ

ನೀವು ಈ 96 ವಯಸ್ಸಿನಲ್ಲಿ ಅವರಿರಬೇಕಾದ್ರೆ ನೀವು ಎದ್ದು ಅವರಿಗೆ ಕಾಫಿ ಮಾಡಿಕೊಟ್ಟು ನೀವು ಅವರ ಜೊತೆ ಕೂತ್ಕೊಂಡು ಕುಳಿತಿರುವಂತಹ ವಿಷಯ ಬಹಳನೇ ಸಂತೋಷ. ಇದು ನಿಮ್ಮ ಇಕಿಗಾಯ್, ನಿಮ್ಮ ಆ ದಿನದ ಪರ್ಪಸ್ ಸರ್ವ್ ಆಗ್ತಾ ಇದೆ ಅಂತ ಹೇಳಿದ್ದೀರಾ, ಬಹಳ ಸಂತೋಷ. ನಿಮ್ಮೆಲ್ಲರ ಸಂದೇಶಗಳಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಖಂಡಿತವಾಗ್ಲೂ ಹೇಳ್ತೀವಿ.

ಕನಸಿನ ಲೋಕದಲ್ಲಿ ನಾವು ನಾಳೆ ಬೆಳಿಗ್ಗೆ ಎದ್ದೇಳುವಂತಹ ಇಕಿಗಾಯ್ ಉದ್ದೇಶ, ಪರ್ಪಸ್ ಏನು ಅಂತ ಮಾತಾಡ್ತಾ ಇದ್ವಿ. ಕನಸು ಮತ್ತು ಇಕಿಗಾಯ್ ಎರಡೂ ಒಂದೇ ಅಲ್ಲ, ಎರಡೂ ಬೇಕು. ಒಂದು ದಿನ ನಾನು ಕನಸು ಅಂದರೆ ಏನು ಅಂದರೆ, ಒಂದು ದಿನ ನಾನು ಇದನ್ನು ಸಾಧಿಸಬೇಕು ಅಂತ. ಆದರೆ ಇಕಿಗಾಯ್ ಅಂದರೆ ಇಂದು ನಾನು ಹೇಳುವ ಉದ್ದೇಶ ಸ್ವಲ್ಪ ಬೇರೆ. ಆ ಕನಸಿಗೆ ಇಂದು ನಾನು ಯಾಕೆ ಎದ್ದು ಒಂದು ಹೆಜ್ಜೆ ಇಡಬೇಕು ಅಂತ. ಕನಸು ನಮ್ಮನ್ನು ಮುಂದೆ ಕರೆಯುತ್ತದೆ, ಆದರೆ ಅದರ ಹಿಂದೆ ಇರುವ ಕಾರಣ ನಮ್ಮನ್ನು ಪ್ರತಿದಿನ ಎಬ್ಬಿಸಬೇಕು, ಅದೇ ಇಕಿಗಾಯ್. ಹಾಗಾಗಿ ನಿಮ್ಮ ಕನಸನ್ನು ನೆನಪಿಸ್ಕೊಳ್ಳಿ ಮತ್ತು ಅದರ ಹಿಂದೆ ಇರುವ ಆ ಒಂದು ಯಾಕೆ ಅನ್ನುವ ಪ್ರಶ್ನೆಯನ್ನು ಹುಡುಕಿ ಅಂತ ಹೇಳಿದೆ. ಹಾಗೆ ಸಂದೇಶ ಅವರು ತುಂಬ ಜನ ಸಂದೇಶಗಳನ್ನ ಕಳಿಸಿದ್ದೀರಾ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಇಂದಿನ ಕನಸಿನ ಲೋಕದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ. ನಾವು ಮುಂಜಾನೆ ಎದ್ದು ನಮ್ಮ ಮನೆಯ ಹತ್ತಿರ, ನಮ್ಮ ಮನೆಯ ಹತ್ತಿರ ಇರುವ ಹೂವಿನ ಗಿಡಗಳಿಗೆ ನೀರು ಹಾಕಿ ಅಂಗಳವನ್ನು ಸ್ವಚ್ಛ ಮಾಡೋದು ನಮ್ಮ ಇಕಿಗಾಯ್ ಅಂತ ಸಂದೇಶ ಕಳಿಸಿದ್ದಾರೆ. ಸೂಪರ್. ಹಾಗೆ ಮತ್ತೆ ತಾವ್ರೆಕೆರೆ ನಾಗೇಂದ್ರ ಅವರು ತಾವ್ರೆಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಾನು ದಿನಾ ಬೆಳಿಗ್ಗೆ ಎದ್ದು ಜಾನುವಾರುಗಳನ್ನು ನೋಡಿ ಡೈರಿಗೆ ಹಾಲು ಕರ್ಕೊಂಡು ಹೋಗ್ತೀನಿ ಮೇಡಮ್ ಅಂತ. ಸೂಪರು, ತುಂಬ ಚೆನ್ನಾಗಿದೆ ನಿಮ್ಮ ಎಲ್ಲರೂ. ಅದೇ ಹೇಳಿದ್ರಲ್ಲ ದಿನದ ಉದ್ದೇಶ ಏನು ಅಂತ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಕೂಡ NES ಬಡಾವಣೆ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಕನಸಿನ ಲೋಕದ ಹಾಡುಗಳ ಸರಮಾಲೆ ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ ಈಗ ಮಲ್ಕೊಳ್ಳುವಂತಹ ಸಮಯದಲ್ಲಿ. ನಮಗೆ ನಮ್ಮ ಮನೆಯನ್ನು ಚೊಕ್ಕವಾಗಿ ಇಟ್ಕೊಳ್ಳೋದ್ರಲ್ಲಿ ನಮ್ಮ ಇವತ್ತಿನ ಇಕಿಗಾಯ್ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಮೈಸೂರಿನ ವಿದ್ಯಾರಣ್ಯಪುರಂನ ರಾಮ್ ಪ್ರಸಾದ್ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಉತ್ತಮವಾದ ವಿಚಾರ ಅಂತ ಹೇಳ್ತಾ, ನಾನು ದಿನನಿತ್ಯ ನಮ್ಮ ಪತ್ನಿಯವರ ಜೊತೆ ಅವರ ದಿನನಿತ್ಯದ ಕಾರ್ಯದಲ್ಲಿ ಜೊತೆಯಾಗಿ ಅನಂತರ ನನ್ನ ಕಾರ್ಯವನ್ನು ಅತಿ ಉಲ್ಲಾಸದಿಂದ ಮಾಡ್ತಿರ್ತೇನೆ. ಇದು ನನಗೆ ಹೆಚ್ಚು ತೃಪ್ತಿ ಮತ್ತು ಚೈತನ್ಯ ನೀಡುತ್ತದೆ ಅಂತ. ತುಂಬ ಒಳ್ಳೆ ವಿಚಾರ ಮಿಸ್ಟರ್ ರಾಮ್ ಪ್ರಸಾದ್ ಅವರೇ. ಯಾಕೆ ಅಂದರೆ ಮನೆ ಕೆಲಸ ನಾ ಒಬ್ಬರೇ ಪತ್ನಿಯವರು ಮಾಡ್ತಾ ಇದ್ರೆ ಎಷ್ಟು ಅಂತ ಮಾಡ್ತಾರೆ. ನಿಮ್ಮ ಈ ವಿಚಾರ ಲಹರಿ ಅವರ ಜೊತೆ ನೀವು ಕೂಡ ಕೈ ಜೋಡಿಸಿ ದಿನನಿತ್ಯದ ಕಾರ್ಯದಲ್ಲಿ, ಅದೇ ತುಂಬ ಇಂಪಾರ್ಟೆಂಟು, ಯಾವತ್ತೋ ಒಂದಿನ ಅಲ್ಲ, ದಿನನಿತ್ಯದ ಕಾರ್ಯದಲ್ಲಿ ನೀವು ಜೊತೆಯಾಗಿರೋದು ತುಂಬ ಉಲ್ಲಾಸದ ವಿಷಯ, ನಮಗೂ ಕೂಡ ಆಗಿದೆ. ಸೊ ಅದು ನಿಮ್ಮ ಇಕಿಗಾಯ್ ಅನ್ನೋದು ನಮಗೆ ಬಹಳ ಸಂತೋಷ ಆಗಿದೆ. ನಿಮ್ಮನ್ನು ನೋಡಿ ಬಹಳಷ್ಟು ಜನ ಅವರು ಕೂಡ ಈ ಇಕಿಗಾಯ್ನ ಮಾಡ್ಕೋಬೇಕು ಅಂತ ಹೇಳಿದ ಇನ್ನೊಂದು ಸೂಪರ್ ಹಿಟ್ ಹಾಡು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ, ಹಾಗೆ ಮಾತಾಡ್ತಾ ಇದ್ವಿ ಇಕಿಗಾಯಿ ಬಗ್ಗೆ. ಹಾಗಾದರೆ ಇವತ್ತು ರಾತ್ರಿ ಮಲಗುವ ಮೊದಲು ಒಂದು ಚಿಕ್ಕ ಎಕ್ಸಸೈಸು ನಿಮ್ಮ ಮನಸ್ಸಿಗೆ, ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನಾಳೆ ಬೆಳಿಗ್ಗೆ ನಾನು ಎದ್ದೇಳಲು ಕಾಯುತ್ತಿರುವ ಆ ಒಂದು ಕಾರಣ ಏನು ಅಂತ. ಯಾವುದು ವ್ಯಕ್ತಿ ಇರಬಹುದು, ಅಥವಾ ಒಂದು ಕನಸು, ಅಥವಾ ಒಂದು ಜವಾಬ್ದಾರಿ, ಅಥವಾ ಒಂದು ಪ್ಯಾಷನ್ ಇರ್ಬೋದು, ಅಥವಾ ಒಂದು ತುಂಬ ಸಿಂಪಲ್ಲಾಗಿ ಒಂದು ಸುಂದರ ದಿನ. ಉತ್ತರ ತುಂಬ ದೊಡ್ಡದಾಗಬೇಕಾಗಿಲ್ಲ, ಅದು ನಿಮ್ಮದೇ ಆಗಿದ್ರೆ ಸಾಕು. ಹಾಗೆ ಬಹಳಷ್ಟು ಸಂದೇಶಗಳು ಕಳಿಸ್ತಾ ಇದ್ದಾರೆ. ಅನುಷಾ ಅವರು ಕಳಿಸಿದ್ದಾರೆ, ನಿಮ್ಮ ಇಕಿಗಾಯಿ ಹೇಳಿ ಶಾಂತಲಾ ಅಂತ. ಹಾಗೆ ಶಕುಂತಲಾ ಶಂಕರ್ ಮಂಡ್ಯ ಅವರಿಂದ ಕಳಿಸಿದ್ದಾರೆ, ನನಗೆ ನಮ್ಮ ಮನೆಯವರು ಬೆಳಿಗ್ಗೆನೆ 7 ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ, ಹಾಗಾಗಿ ನಾನು ಅವರಿಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ ಅಂತ ಕಳಿಸಿದ್ದಾರೆ. ವೆರಿ ನೈಸ್ ಆಫ್ ಯು, ತುಂಬ ಸಂತೋಷ ಇದನ್ನು ಕೇಳಿ. ಹಾಗೆ ಶಿವು ಹಲಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ತುಂಬ ಸೊಗಸಾದ ಹಾಡುಗಳು ಅಂತ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ. ಕೊರಟಗೆರೆ ತಾಲೂಕಿನ ಮಲೆಕಾವು ಗ್ರಾಮದಿಂದ ಕವಲಪ್ಪ ಸಿದ್ದಪ್ಪ, ಶ್ರೀದೇವಿ ಶ್ರೀಕಾಂತ್ ಜಯಂತ್ ಅವರ ಕುಟುಂಬದಿಂದ ಸಂದೇಶ ಬಂದಿದೆ. ಹಾಗೆ ಶ್ರೀನಿವಾಸ್ ಬೆಂಗಳೂರಿನಿಂದ, ಜಪನೀಸ್ ಇಕಿಗಾಯಿ ತುಂಬ ಒಳ್ಳೆ ಸಬ್ಜೆಕ್ಟ್ ಅದು, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಕನ್ನಡದ ವರ್ಷನ್ ಕೂಡ ಇದೆ ಇಕಿಗಾಯಿ ಅಂತ. ನೀವು ಯಾವುದಾದ್ರು ಪುಸ್ತಕದ ಅಂಗಡಿಗೆ ಹೋದರೆ ಜಪಾನಲ್ಲಿ ಯಾಕೆ ತುಂಬ ವಯಸ್ಸಾದವರು ಅಂದರೆ 80, 90, 100 ವರ್ಷ ಬದುಕಿರುವಂತಹವರು ಕೂಡ ತುಂಬ ಫಿಟ್ಟಾಗಿ ತುಂಬ ಸಂತೋಷದಿಂದ ಬದುಕ್ತಾ ಇದ್ದಾರೆ, ಆ ವಿಷಯದ ಮೇಲೆ ಈ ಇಕಿಗಾಯಿ ಅನ್ನೋ ಪುಸ್ತಕ. ನೀವು ಕೂಡ ಅದು ಎಲ್ಲರೂ ಸಿಕ್ಕಿದರೆ ಖಂಡಿತವಾಗ್ಲೂ ಓದಿ ಆ ಪುಸ್ತಕ ಅಂತ ಹೇಳ್ತೀನಿ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ಕೂಡ ಇಕಿಗಾಯಿ ಪುಸ್ತಕನ ಖಂಡಿತ ಓದಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಸಂದೇಶ ಬಂದಿದೆ ಗುರುರಾಜ್ ಕುಲಕರ್ಣಿ ರಾಣಿಬೆನ್ನೂರಿನಿಂದ, ಇವತ್ತು ನಮ್ಮ ಬಡಾವಣೆಯ ಮಕ್ಕಳಿಗೆ

ಸಂಸ್ಕಾರ ನೀಡುವ ಬಾಲವಿಹಾರ ತರಗತಿಯನ್ನ ನಾನು ಹಾಂ ಸಂಜೆ 5:30 to 6:00 ತನಕ ನಡೆಸ್ತೀನಿ. ಸೂಪರ್, ಸೊ ತುಂಬ ಸಂತೋಷ ಕೊಡುತ್ತೆ. ಅದೇ ನನ್ನ ಇಕಿಗಾಯಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ಶ್ರೀನಾಥ್ ಗೀತಾ ಕೀರ್ತನ ಮಾಗಡಿ ರೋಡ್ನಿಂದ ಸಂದೇಶ ಕಳಿಸಿದರೆ ನಾಗರಾಜ್ ಶರ್ಮಾ ವಿಜಯ್ ಕಾರ್ಯಕ್ರಮದ ಬಗ್ಗೆ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ನಾವು ನಮ್ಮ ಆತ್ಮ ತುಂಬಿ ಬಂದಿದೆ. ನಿಮ್ಮ ಇಕಿಗಾಯಿನೆಲ್ಲ ನೋಡಿದರೆ ಇನ್ನೂ ಮಳೆ ಬೆಳೆ ಆಗ್ತಾ ಇರೋದು ಖಂಡಿತವಾಗ್ಲೂ ನಿಮ್ಮಂಥವರಿಂದನೇ ಅಂತಲೇ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ವಂಡರ್ಫುಲ್ ಮೆಸೇಜಸ್. ನಿಮ್ಮ ಇಕಿಗಾಯಿನ ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ.

ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಕನಸನ್ನ ಕಾಣ್ತಾ ಕಾಣ್ತಾ ಕನಸಿನ ಲೋಕದ ಬಗ್ಗೆ ಮಾತಾಡ್ತಾ ಈಕಿಗಾಯಿ ಬಗ್ಗೆ ಮಾತಾಡ್ತಾ, ಪ್ರತಿಯೊಂದು ಕನಸಿಗೂ ಒಂದು ವಿಳಾಸ ಇರುತ್ತೆ ಅಲ್ವೇನ್ರಿ? ಆದರೆ ಆ ವಿಳಾಸ ತಲುಪಲು ಪ್ರತಿದಿನ ನಮ್ಮನ್ನು ಎಬ್ಬಿಸುವ ಒಂದು ಕಾರಣವೂ ಬೇಕು. ಅದೇ ಕಾರಣಕ್ಕೆ ಕನಸಿನ ಲೋಕ ಅನ್ನೋದು ಕೇವಲ ನಾವು ರಾತ್ರಿ ಕಾಣುವ ಕನಸುಗಳ ಲೋಕವಲ್ಲ, ನಮ್ಮ ಕಣ್ಣು ತೆರೆದ ಮೇಲೂ ನಮ್ಮ ಬದುಕಿಸುವ ಕನಸುಗಳ ಲೋಕ. ಹಾಗಾಗಿ ಇವತ್ತು ನಿಮ್ಮ ಇಕಿಗ ಏನು ಅಂತ ಯೋಚಿಸ್ತಾ ಮಲ್ಗಿ. ಯಾಕೆಂದರೆ ಕನಸು ಕಾಣುವುದು ಸುಂದರ, ಆದರೆ ಆ ಕನಸಿಗಾಗಿ ಪ್ರತಿದಿನ ಎದ್ದೇಳಲು ಒಂದು ಕಾರಣ ಸಿಗುವುದು ಅದಕ್ಕಿಂತಲೂ ಸುಂದರ. ಸೊ ಸಂದೇಶ ಕಳಿಸಿದ ಎಲ್ಲರಿಗೂ ಬಹಳಷ್ಟು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವಿಜಯ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ವಿದ್ಯಾನಗರದಿಂದ ಶ್ರೀ ಹೂವಳೆ ಲಕ್ಷ್ಮೀ

ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ, ಮತ್ತೆ ಕೀರ್ತನ ಅವರು ಸಂದೇಶ ಕಳಿಸಿದ್ದಾರೆ. ಎಲ್ಲರಿಗೂ ಕಳಿಸಿರುವಂತಹ ನಿಮ್ಮೆಲ್ಲರಿಗೂ, ಹಾಗೆ ಶ್ರೀನಿವಾಸ್ ಬೆಂಗಳೂರು ಅವರು ಕೂಡ ಹೇಳ್ತಾ ಇದ್ದಾರೆ, ನನ್ನ ಇಕಿಗಾಯಿ ಅಂದರೆ ನಾನು ಕೂಡ ಚಿಕ್ಕ ಮಕ್ಕಳಿಗೆ ಲೆಟರ್ ರೈಟಿಂಗು ಮತ್ತು ಪೋಸ್ಟ್ ಕಾರ್ಡ್ಸು ಇದನ್ನೆಲ್ಲ ಮಾಡುವಂತಹ ಕೆಲಸ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಇಕಿಗಾಯಿ ಅಂತ ಸಂದೇಶ ಕಳಿಸಿದ್ದಾರೆ. ಈ ನಿಮ್ಮ ಇಕಿಗಾಯಿನ ಹೀಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆ ನಿಮ್ಮ ಕನಸಿನ ಲೋಕದಲ್ಲಿ ಇದ್ದಿದ್ದು, ನಾಳೆಯ ಬೆಳಗನ್ನು ಕಾಯ್ತಾ ನಿಮ್ಮ ಕನಸಿನ ಜೊತೆ ಇದ್ದದ್ದು ಆರ್ ಜೆ ಶಾಂತಲಾ. ಮತ್ತೊಂದು ಸೂಪರ್ ಹಿಟ್ ಹಾಡಿನ ನಂತರ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ.

ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 11:05. ಇನ್ನು ಮುಂದೆ ಕೇಳೋಣ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ಎಫ್ಎಂ ಗೋಲ್ಡ್ನಲ್ಲಿ ನಾಳೆ ಬೆಳಗ್ಗೆ 5:53 ತನಕ ಹಳೆಯ ಹಿಂದಿ ಹಾಡುಗಳನ್ನು ನಿರಂತರವಾಗಿ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಬಿಕಾಸ್ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.